0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರ ಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರ ಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಕೋಪ ಒಬ್ಬರನ್ನ ಸೋಲಿಸಿದರೆ ನಗು 100 ಜನರನ್ನ ಗೆಲ್ಲಿಸುತ್ತದೆ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಬುಧವಾರ ದಿನಾಂಕ 27 ಮೇ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 ರಿಂದ 6:50 ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 ರಿಂದ 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 ರಿಂದ 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ. 7:15 ರಿಂದ 7:30 ಸಂಸ್ಕೃತಂ ವದಾಮಹ. 7:30 ರಿಂದ 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 ರಿಂದ 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 ರಿಂದ 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 ರಿಂದ 9:00 ಕೆಎಲ್ಇ ಔಷಧಿ ಜ್ಞಾನ ಸರಣಿ ಜಾಗೃತಿ ಕಾರ್ಯಕ್ರಮ. 9:00 ರಿಂದ 9:30 ವಿಶೇಷ ಕಾರ್ಯಕ್ರಮಗಳು. 9:30 ರಿಂದ 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 ರಿಂದ 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 ರಿಂದ 12:30 ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. 12:30 ರಿಂದ 1:00 ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. 1:00 ರಿಂದ 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು. 1:30 ರಿಂದ 2:00 ಮಹಿಳಾ ಜಗತ್ತು ಮರಾಠಿ ಸಮಯದಲ್ಲಿ. 2:00 ರಿಂದ 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 ರಿಂದ 4:00 ಕೆಎಲ್ಇ ಸಂಗೀತ ಕಟ್ಟಾರ ಪ್ರಸಾರ. 4:00 ರಿಂದ 4:30 ಭಾಷಾ ಸಂಗಮ ಕಾರ್ಯಕ್ರಮ. 4:30 ರಿಂದ 5:00 ಪ್ರಸಾರವಾಗಲಿದೆ ಸಂಧ್ಯಾ ಸಮಯ. 5:00 ರಿಂದ 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 ರಿಂದ 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 ರಿಂದ 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 ರಿಂದ 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 ರಿಂದ 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ. ಸಂಗೀತ ಸುಧಾ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಿಮ್ಮೊಂದಿಗೆ ನಾನು ಅನುಪಮಾ. ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿ, ಇದು 90.4 FM. ನಮ್ಮ ದಿನ ಒಳ್ಳೆಯ ರೀತಿಯಲ್ಲಿ ಆರಂಭವಾಗಬೇಕೆಂದರೆ, ಸಕಾರಾತ್ಮಕ ಚಿಂತನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡಬೇಕೆಂದರೆ ಭಕ್ತಿಗೀತೆಗಳನ್ನ ಕೇಳಬೇಕು. ಬನ್ನಿ ಹಾಗಿದ್ರೆ ನಮ್ಮ ದಿನ ಪ್ರಾರಂಭ ಮಾಡೋಣ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಶ್ರೀ ಕೃಷ್ಣನಿಗೆ ಸುಪ್ರಭಾತವು.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ಹರಿರಂಗರಂಗ ಸಿರಿ ಅಂತರಂಗ ಜಗವೇ ನಾಟ್ಯರಂಗ ನಟವರ ರಂಗ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುತ. ನಿಮ್ಮ ವೇಣು ಧ್ವನಿಯಲ್ಲಿ ಕಾರ್ಯಕ್ರಮದ ಮುಂದಿನ ಗೀತೆ ಗೋಪಕುಮಾರ ನವನಿತ ಚೋರ ದೇವಕಿ ಕಂದ ಶ್ರೀಹರಿ ಗೋವಿಂದ.

ಕೆಎಲ್ಇ ವೇಣುಧ್ವನಿ. ಇದು 90.4 ಎಫ್ಎಂ ಭಕ್ತಿ ಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ.

ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ಗೋವರ್ಧನ ಗಿರಿಧರ ಗೋವಿಂದ ಗೋಕುಲ ಪಾಲಕ ಪರಮಾನಂದ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ ನಿಮ್ಮ ವೇಣುಧ್ವನಿಯಲ್ಲಿ ಇದು 90.4 FM KLE ಕನಸು. ಕಾರ್ಯಕ್ರಮದ ಮುಂದಿನ ಗೀತೆ ಹೇ ಶ್ರೀನಿವಾಸ ಸಪ್ತಗಿರಿವಾಸ ಪದ್ಮಾವತಿ ಈಶಾ ಪ್ರಭು ವೆಂಕಟೇಶ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು KLE ವೇಣುಧ್ವನಿ. ಕಾರ್ಯಕ್ರಮದ ಮುಂದಿನ ಗೀತೆ ಸಾಸಿರ ನಾಮವ ಪೂಜೆಯ ಮಾಡುವ ಶ್ರೀನಿವಾಸ ದೇವನಿಗೆ.

0: ಈಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ನಿಮ್ಮೆದುರಿಗೆ ಪ್ರಸ್ತುತಪಡಿಸಲಿದ್ದಾರೆ ವಿಜಯಪುರದ ಜ್ಞಾನಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.
1: ಈ ಶಾಂತಿಪೂರ್ಣ ಭಾವ, ಸತ್ಯಪೂರ್ಣ ಭಾವ, ಇದು ಬದುಕಿನ ವೈಭವ. ಹಾಗೆ ಆಗಬೇಕಾಗಿತ್ತು ಅಂದ್ರೆ ಭಾವವನ್ನು ಮೊದಲ ಪರಿಶುದ್ಧಗೊಳಿಸಬೇಕಾಗ್ತದೆ. ಭಾವದಲ್ಲಿ ಕೆಲ ಕಾಲುಷ್ಯಗಳು ಸಾಮಾನ್ಯವಾಗಿ ಅವುಗಳನ್ನೆಲ್ಲ ತೆಗೆದು ಹಾಕೋದು. ಯಾವಾಗ ಭಾವ ಶುದ್ಧವಾಯಿತೋ ಅವಾಗ ಅದರಲ್ಲಿ ಸತ್ಯ ಮೂಡ್ತ, ಶಾಂತಿಯೇ ತುಂಬ, ಆವಾಗ ಬದುಕು ಪರಿಪೂರ್ಣ ಆಗುವುದು. ಅದಕ್ಕಾಗಿ ಭಾವ ಕಾಲುಷ್ಯಗಳನ್ನು ತೆಗೆಯೋದು. ಆ ಭಾವ ಮಾಲಿನ್ಯ ಯಾವುದು? ಅವು ಹಲವು. ಅವುಗಳಲ್ಲಿ ಒಂದನ್ನ ನಾವು ನೋಡಿದೆ, ಅದು ಆಶೆ. ಅತಿಯಾದ ಆಸೆ, ಆಸೆ ಇರಬೇಕು, ಆದರೆ ಮಿತ ಮಿತವಾಗಿ ಹಿತಹಿತವಾಗಿ ಇರಬೇಕು. ಆಸೆ ಇಲ್ಲದೆ ಇದ್ರೆ ಬದುಕು ನಡೆಯೋದಿಲ್ಲ. ಈಗ ಒಂದು ಮೊಗ್ಗು ಇತ್ತು, ಹೂವಿನ ಮೊಗ್ಗ, ಅದಕ್ಕೊಂದು ಆಸೆ ಅರಳಬೇಕು ಅಂತ. ಎಷ್ಟು ಚೆನ್ನಾಗದ ಆಸೆ, ನಾನು ಅರಳಬೇಕು, ಸೂರ್ಯ ಬರಬೇಕು, ನನ್ನ ಮೇಲೆ ತನ್ನ ಕಿರಣಗಳನ್ನ ಆತ ಸುರಿಬೇಕು, ನಾನೊಂದಿಷ್ಟು ಅರಳಬೇಕು, ನನ್ನ ಒಳಗೆ ಒಂದೇನು ಸುಗಂಧ ತುಂಬಿದ ಪರಿಸರದಲ್ಲೆಲ್ಲ ಹರಬೇಕು, ಇದು ಆಸೆ. ಎಂಥ ಆಸೆ ಮನುಷ್ಯನಲ್ಲಿ ಬೇಕಾಗ್ತದೆ? ನಾನು ಒಂದಿಷ್ಟು ಅರಳಬೇಕು, ನನ್ನ ಒಳಗೆ ಏನೊಂದಿಷ್ಟು ಪ್ರೇಮದ ಸೌರಭದ, ಪವಿತ್ರ ಪ್ರೇಮದ ಸೌರಭದ, ಅದನ್ನ ಜಗತ್ತಿನಲ್ಲಿ ಒಂದಿಷ್ಟು ಹರಬೇಕು ಅನ್ನುವ ಆಸೆ ಇರಬೇಕು. ಅಂಥ ಆಸೆ ಇರಬೇಕು. ಆದರೆ ಅತಿ ಆಸೆ ಇರಬಾರದು, ಅಹಿತ ಆಸೆ ಇರಬಾರದು, ಎರಡಿವು. ಆಸೆ ಅತಿನೂ ಆಗಬಾರದು, ಆಸೆ ಅಹಿತವಾಗಿ ಇರಬಾರದು. ಎಷ್ಟೋ ಸಲ ಅಹಿತ ಆಸೆಗಳು, ಎಂಥ ಆಸೆಗಳು, ಒಂದೇನೋ ಸಣ್ಣ ಕಥೆ ಹೇಳ್ತಾರೆ, ಸುಮ್ಮನೆ ಸಾಂಕೇತಿಕ, ಎಷ್ಟು ವಿಚಿತ್ರ ಇರ್ತದ ಆಸೆ. ಒಮ್ಮೊಮ್ಮೆ ಇಬ್ರು ಗೆಳೆಯರು, ಅವ್ರಿಗೆ ಶ್ರೀಮಂತ ಆಗಬೇಕು ಅಂತ ಇಚ್ಛೆ, ಆದರೆ ದುಡದಲ್ಲ, ಇದು ಸಮಸ್ಯೆ. ಅದಕ್ಕೆ ಒಬ್ಬ ಋಷಿಯ ಕಡೆ ಹೋದ್ರು, ಮಹರ್ಷಿಗಳೇ ನಾವು ಶ್ರೀಮಂತರಾಗಬೇಕು, ಭಾರೀ ಶ್ರೀಮಂತರಾಗಬೇಕು, ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದರು. ಋಷಿಗಳು ಹೇಳಿದರು, ಬಹಳ ಸುಲಭ, ದುಡಿರಿ ಅಂದ್ರು. ಹಂಗಿತ್ತಂದ್ರೆ ನಿಮ್ಮ ಹತ್ರ ನಾವ್ಯಾಕೆ ಬರ್ತೀವಿ? ಏನೋ ಒಂದು ಏನ್ರೆ ಮಾರ್ಗದರ್ಶನ ಮಾಡ್ತಾರಂತ ನಿಮ್ಮ ಹತ್ರ ಬಂದಿತ್ತು, ಅದಕ್ಕೆ ನಿಮ್ಮಲ್ಲಿ ಏನಾರೇ ಉಪಾಯ ಇದ್ರೆ ಹೇಳ್ರಿ ಅಂತ. ಅದಕ್ಕೆ ಅವರು ಹೇಳಿದರು, ಇನ್ನೊಂದು ಉಪಾಯ ಅದ, ಅದು ಭಿಕ್ಷಾ ಬೇಡೋ ಉಪಾಯ. ಮನುಷ್ಯರಿಗೆ ಭಿಕ್ಷಾ ಬೇಡೋದಲ್ಲ, ದೇವರಿಗೆ ಭಿಕ್ಷಾ ಬೇಡೋ. ಅದಕ್ಕೆ ಹೋಗಿ ಕೂಡ್ರಿ ತಪಸ್ಸಿಗೆ, ನೀವು ದೇವರು ಪ್ರತ್ಯಕ್ಷ ಆಗೋ ತಕ ಕೂಡ್ರಿ, ನೀವು ಬೇಡ್ಕೋರಿ ಅಂದ್ರು. ಅಂದ್ರೆ ಎರಡೇ, ದುಡಿಬೇಕು ಇಲ್ಲ ಭಿಕ್ಷುಕ ಆಗಬೇಕು, ಶ್ರೀಮಂತ ಆಗಬೇಕು, ಚಲೋ ಇಲ್ಲ ಇವು ಎರಡು. ಆ ಬಳಿಕ ಬಹಳ ಸಂತೋಷ ಆತೆ ಅವ್ರಿಗೆ, ಎಷ್ಟು ದಿವಸದಾಗ ಇದು ಸಿಗ್ತದೆ ಅಂದ್ರು. ಅದೇನು ನೀವು ಮನಸ್ಸು ಮಾಡಿದ್ರು, ಒಂದ ದಿವಸ ಆಗಬಹುದು, ಎರಡ ದಿವಸ ಆಗಬಹುದು ಅಂತ ಹೇಳಿ ಕಳಿಸಿದ್ರು. ಒಂದು ಗುಡ್ಡದ ಮೇಲೆ ಒಬ್ಬ, ಇನ್ನೊಂದು ಗುಡ್ಡದ ಮೇಲೆ ಇನ್ನೊಬ್ಬ ಕೂತ. ಪಾಪ ಸಣ್ಣವರು, ಕೆಟ್ಟ ಬಿಸಿಲ, ಅದರಾಗ ಭೂಮಿ ಕಾಯ್ದದ, ಗಾಳಿ ಬಿಸಿ ಬಿಸಿಯಾಗಿ ಬರ್ತದ, ಹಸಿವು ಆಗ್ಯದ, ನೀರಡಿಕೆ ಆಗ್ಯದ, ಏನೂ ತಗೊಳಾರ್ದೆ ಕೂತಾರ ಅಂತ ದೇವರಿಗೆ ಕನಿಕರ ಬಂತು. ಅವಾಗ ದೇವರು ಬಂದ, ಬಂದು ಒಬ್ಬಗ ಭೇಟಿ ಆದ. ಮೊದಲ, ಯಾಕಪ್ಪ ಯಾಕೆ ಉಪವಾಸ ಕೂತಿ ಹೇಳಲ್ಲ? ಇಲ್ಲ, ನಾನು ವರ ನೀನು ಕೊಟ್ರ ಹೇಳೋದು, ಇಲ್ಲದೇ ಇದ್ರ ಇಲ್ಲೇ ಹೋಗಿಬಿಡ್ಲಿ ಜೀವನ ಅಂದ. ಎಂಥ ನೋಡಬೇಕು, ಜೀವನ ಹೋಗಿಬಿಡ್ಲಿ ಅಂತ ಅಂದ್ರೆ ಜೀವನಕ್ಕೆ ಅರ್ಥನೇ ಇಲ್ಲ. ಏನು ಬೇಕು ಅಂತ ಕೇಳ್ದ ದೇವರು. ಅವಾಗ ಹಿಮ ವಿಚಾರ ಮಾಡ್ದ, ಅಕಸ್ಮಾತ್ ನಾನು ಏನರೆ ಕೇಳ್ದೆ. ಈಗ ಅವನು ಕೇಳವನೆ, ಅವ ಏನು ಕೇಳ್ಯಾನ ಅದನ್ನ ತಿಳ್ಕೋಬೇಕು ಅಂತೇಳದು, ಅವನ ಹತ್ತರನು ಹೋಗ್ತೀಯನು ಅಂತ ಕೇಳ್ದ, ಅಥವಾ ಹೋಗಿ ಬಂದೇನು ಅಂತ ಕೇಳ್ದ. ಇಲ್ಲ, ಮೊದಲು ನಿನಗೆ ಕೊಟ್ಟ ಅಲ್ಲಿ ಹೋಗ್ಬೇಕಂತ ಮಾಡೇನಿ ಅಂದ. ಇವ ಹೇಳ್ದ, ನಾನು ಏನು ಕೊಡ್ತೇನಿ, ಇವ ಬೇಡ್ಕೋತೇನಿ, ಇದಕ್ಕಿಂತ ಹೆಚ್ಚು ಕೇಳವ ಅಂದ್ರೆ ನಾನು ಶ್ರೀಮಂತ ಆಗೋ ಸಾಧ್ಯವೇ ಇಲ್ಲ. ನಾನು 1,000 ಕೇಳಿದ್ರವ 2,000 ಕೇಳ್ತಾನೆ, ನಾನು 1,00,000 ಕೇಳಿದ್ರವ 10,00,000 ಕೇಳ್ತಾನೆ, ನನಕ್ಕಿಂತಲೂ ಶ್ರೀಮಂತ ಆಗಿ ಬಿಡ್ತಾನೆ. ಹಂಗ ಮಾಡಬಾರ್ದು, ನನಕ್ಕಿಂತ ಬಡವಾಗಬೇಕು, ಹಂಗ ಮಾಡಬೇಕು ಅಂದ. ಹೆಂಗ ಬಂದಾರೆ ಅದಕ್ಕ ಶ್ರೀಮಂತ ಆಗ, ಆದರೆ ಒಳಗೆ ಶುರುವಾಯ್ತು. ನನಕ್ಕಿಂತಲೂ ಕಷ್ಟಕ್ಕೆ ಒಳಗಾಗಬೇಕು, ಬಡತನ. ಅವಾಗ ಕೇಳ್ದ, ಭಗವಂತನೇ ನನಗೇನೂ ಕೊಡಬೇಡ, ನನಗೇನು ಕೊಡಬೇಡ, ನಂದೊಂದು ಕಾಲು ಹೋಗಿಬಿಡ್ಲಿ ಅಂದ. ಅಲ್ಲಿ ಹೋದ ದೇವರು, ಅಲ್ಲಿ ಹೋದ ಕೂಡ್ಲೆ ಅವ ನೋಡಿದ್ದ ಇಲ್ಲಿ ದೇವರು ಬಂದಾನಂತ. ಅವ ಹೇಳ್ದ, ದೇವರೇ ಅವನಿಗೇನು ಕೊಟ್ಟಿದೆಯಲ್ಲ ಅದ್ರ ಯಾಡಪಾಲ್ ನನಗ್ ಕೊಡು ಅಂತ. ಇಂಥ ಭಾವಕ್ಕ ಅಹಿತ ಭಾವ ಅಂತ ಕರಿ. ಇದು ಅಹಿತ ಕಥೆ ಮಹತ್ವದ್ದಲ್ಲ, ಆದ್ರೆ ಅದರೊಳಗಿರುವ ಅರ್ಥ ಅಂದ್ರೆ ನಮ್ಮ ಭಾವ ಒಮ್ಮೊಮ್ಮೆ ಹೆಂಗ ಕೆಲಸ ಮಾಡ್ತದೆ. ಮೊದಲ ಶ್ರೀಮಂತ ಆಗಬೇಕಂತ ಹಾದವರು ಕೊನೆಗೆ ಎಲ್ಲ ಕಳ್ಕೊಂಡೇ ಬಂದ್ರು. ಹಿಂಗಾಗ್ತದ ಒಮ್ಮೊಮ್ಮೆ ನಮ್ಮ ಭಾವ ಕೆಡ್ತದ. ಯಾಕೆ? ಅಹಿತ ಭಾವದಲ್ಲಿ ಅಹಿತ ಉಂಟಾಯ್ತು ಅಂದ್ರೆ, ಅಹಿತ ಸೇರ್ತು ಅಂದ್ರೆ ಭಾವ ಕೆಡ್ತದ, ಅದರಿಂದ ಬದುಕ ಕೆಡ್ತದ. ಅವಾಗೆಲ್ಲಿ ಸಂತೋಷ ಆಗುವುದು, ಅವಾಗೆಲ್ಲಿ ಸತ್ಯದ ಪ್ರಜ್ಞೆ ಮೂಡುವುದು ಹೇಳಿ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ವಿಜಯಪುರ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.

ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ. 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ. ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ಇಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನ ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೀಣಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ.

ಬಾಯಾ. ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನ ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆಯ ಎಪಿಸೋಡ್ನಲ್ಲಿ ನಾವು ಅರ್ಥ ಮಾಡಿಕೊಂಡು ಇಂದ್ರಿಯವನ್ನ ನಿಗ್ರಹಿಸುವಂತಹ ಅವಶ್ಯಕತೆ ಇದೆ. ಸೊ ಇಂದ್ರಿಯಗಳು ನಮಗೆ ಹಲವಾರು ರೀತಿಯಲ್ಲಿ ತೊಂದರೆಯನ್ನ ಕೊಡ್ತಾ ಇರ್ತವೆ. ಇದನ್ನ 5 ಕುದುರೆಗಳಿಗೆ ಹೋಲಿಸಲಾಗಿದೆ. ಹೇಗೆ 5 ಕುದುರೆಗಳು 5 ದಿಕ್ಕಿನಲ್ಲಿ ಓಡಿದ್ರೆ ಅದನ್ನ ನಿಯಂತ್ರಿಸುವುದು ಕಷ್ಟವೋ, ಆ ಇಂದ್ರಿಯವನ್ನ ನಾವು ಮನಸ್ಸೆಂಬ ಹಗ್ಗದಿಂದ ಅದನ್ನ ನಿಗ್ರಹಿಸಲು ಪ್ರಯತ್ನಿಸಬೇಕು. ಮನಸ್ಸಿಗೆ ಬುದ್ಧಿ ನಿರ್ದೇಶನವನ್ನ ಕೊಡಬೇಕು, ಬುದ್ಧಿಗೆ ಆತ್ಮ ನಿರ್ದೇಶನವನ್ನ ಕೊಡಬೇಕು. ಸೊ ಆದ್ರಿಂದ ಆತ್ಮದಲ್ಲಿ ಸಂತುಷ್ಟನಾದವನು ಇಂದ್ರಿಯಗಳ ವಿಷಯದಲ್ಲಿ ಸಿಲುಕಿಕೊಳ್ಳುವುದಿಲ್ಲ ಅನ್ನೋದನ್ನ ನಾವು ತಿಳಿದುಕೊಂಡು, ಈಗ ಇಂದ್ರಿಯ ತೃಪ್ತಿಗೋಸ್ಕರ ಜೀವನವನ್ನ ಅಂದ್ರೆ ನಾವು ಎಂಜಾಯ್ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ಏನ್ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕು ಅಂತಂದ್ರೆ ದುಡ್ಡನ್ನ ಗಳಿಸ್ಬೇಕು. ಸೊ ದುಡ್ಡು ನನಗೆ ತುಂಬಾ ಸಂತೋಷವನ್ನ ತಂದುಕೊಡುತ್ತದೆ ಅನ್ನುವಂತಹ ಒಂದು ಭ್ರಮೆಯಲ್ಲಿ ಅತಿಯಾಗಿ ನಾವು ದುಡ್ಡನ್ನ ಗಳಿಸ್ಬೇಕು ಅಂತೇಳಿ ದುಡ್ಡಿನ ಹಿಂದೆ ಹೋದವರ ಕತೆ ಏನಾಗಿದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ವಿ, ತುಂಬಾ ಜನರ ಕತೆಗಳು. ಸೊ ದುಡ್ಡೇ ಸಂತೋಷ ಕೊಡುತ್ತೆ ಅಂತ ಆದ್ರೆ ಅಮೆರಿಕ, ಜಪಾನ್ ನಂತಹ ದೇಶಗಳಲ್ಲಿ ಯುವಕರು ಯಾಕೆ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ? ಪರ್ಸೆಂಟೇಜ್ ಕೂಡ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ ಅಂತ ಹೇಳಲಾಗುತ್ತದೆ. ಅವರಲ್ಲಿ ದುಡ್ಡಿಗೆ ಏನ್ ಕೊರತೆ ಇದೆ ಅಲ್ವಾ? ಸೊ ದುಡ್ಡೇ ಎಲ್ಲವನ್ನ ತಂದುಕೊಡುವುದಿಲ್ಲ, ಸಂತೋಷವನ್ನ ತಂದುಕೊಡುವುದಿಲ್ಲ. ಸೊ ಏನು ಮಾನವ ಜೀವನದ ಉದ್ದೇಶವೇ ಎಂಜಾಯ್ ಮಾಡುವಂಥದ್ದು ಅಂತ ಕೆಲವರು ತಿಳಿದುಕೊಂಡಿರ್ತಾರೆ. ಈ ತರ ಎಂಜಾಯ್ ಮಾಡ್ಬೇಕಂತಿದ್ರೆ ನಾನು ತುಂಬಾನೇ ದುಡ್ಡನ್ನ ಗಳಿಸಬೇಕು, ಆ ದುಡ್ಡನ್ನ ಗಳಿಸೋದಕ್ಕೋಸ್ಕರ ನಾನು ದಿವಸದ ಒಂದು 12-14 ಗಂಟೆಗಳ ಕಾಲ ನಾನು ದುಡಿದ್ರೂ ಪರವಾಗಿಲ್ಲ, ದುಡ್ಡು ಗಳಿಸುವುದೇ ಜೀವನದ ಉದ್ದೇಶ, ದುಡ್ಡೇ ದೊಡ್ಡಪ್ಪ ಅನ್ನುವಂಥದ್ದು ಇವಾಗ ಸಾಮಾನ್ಯವಾಗಿ ಹೋಗಿದೆ. ನೀವು ಯಾವುದೇ ಶಾಲಾ ಮಕ್ಕಳನ್ನ ಕೇಳಿ ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ಅನ್ನ ನೀವು ಕೇಳಿ, ನಿನ್ನ ಜೀವನದ ಗುರಿ ಏನು ಅಂತ ಕೇಳಿದ್ರೆ, ನಾನು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ಪಡೆದು ಒಳ್ಳೆ ಕಂಪನಿಯಲ್ಲಿ ಕೆಲಸ ನನಗೆ ಸಿಗಬೇಕು, ಕೈ ತುಂಬ ಸ್ಯಾಲ್ರಿ ಇರಬೇಕು, ಅಥವಾ ನಾನು ಬಿಸ್ನೆಸ್ ಮಾಡಬೇಕು, ಸಿಕ್ಕಾಪಟ್ಟೆ ದುಡಿಬೇಕು, ದುಡಿದು ತುಂಬ ಶ್ರೀಮಂತನಾಗಬೇಕು, ಕಾರ್ ಬಂಗ್ಲೋ ಎಲ್ಲನೂ ಇರಬೇಕು. ಸೊ ಏನು ಮಾಡ್ತೀಯಾ ಇದೆಲ್ಲ ಸಿಕ್ಕಿದ್ಮೇಲೆ ಅಂದರೆ, ಎಂಜಾಯ್ ಮಾಡ್ತೀನಿ ಜೀವನವನ್ನು, ನಾನು ಇಷ್ಟೆಲ್ಲ ದುಡ್ಡಿದ್ದಾಗ ನಾನು ಎಂಜಾಯ್ ಮಾಡ್ತೀನಿ. ಹಾಗಾದರೆ ಎಂಜಾಯ್ ಮಾಡೋದಕ್ಕೋಸ್ಕರನೇ ಜೀವನ ಇರುವುದಾ? ದುಡ್ಡನ್ನು ಗಳಿಸುವುದನ್ನೇ ನಮ್ಮ ಶಿಕ್ಷಣ ಸಂಸ್ಥೆಗಳು, ಶಿಕ್ಷಣ ವ್ಯವಸ್ಥೆಗಳು ಹೇಳಿಕೊಡ್ತಾ ಇವೆಯಾ? ಲರ್ನಿಂಗ್ ಈಸ್ ನಾಟ್ ಓನ್ಲಿ ಫಾರ್ ಅರ್ನಿಂಗ್, ಲರ್ನಿಂಗ್ ಈಸ್ ಆಲ್ಸೋ ಫಾರ್ ಲಿವಿಂಗ್. ಸೊ ನಾವು ಹೇಗೆ ಬದುಕಬೇಕು ಅನ್ನೋದನ್ನು ನಾವು ಕಲಿಯಬೇಕಲ್ವಾ? ದುಡ್ಡು ಇಲ್ಲದೇ ಇರೋರು ಕೂಡ ಸಂತೋಷವಾಗಿ ಇರ್ಬೋದು. ಜೀವನದ ಮೌಲ್ಯವನ್ನು ನಾವು ಮೊದಲು ಕಲಿಯಬೇಕು. ನಿಜವಾಗ್ಲೂ ನಾವು ಸಂತೋಷವಾಗಿರುವುದು ಹೇಗೆ, ನಮ್ಮ ಒಳಗಡೆ ಇರುವಂಥ ಸಂತೋಷವನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ನಾವು ಕಂಡುಹಿಡಬೇಕು. ಇಲ್ಲದಿದ್ದರೆ ಏನಾಗುತ್ತೆ, ಈಗ ದುಡ್ಡಿನ ಬೆನ್ನ ಹಿಂದೆ ಹೋದವರು ದುಡ್ಡನ್ನೇನೋ ಗಳಿಸಬಹುದು, ಆದರೆ ಹಾಗೆ ದುಡ್ಡನ್ನು ಗಳಿಸೋದಕ್ಕೋಸ್ಕರ ಓಡ್ತಾ ಓಡ್ತಾ ಕೊನೆಗೆ ಎಂಡ್ ಪಾಯಿಂಟ್ಗೆ ಬಂದು ನಿಲ್ತಾರೆ. ಓಡಲಿಕ್ಕೆ ಆಗದಿರುವಂತಹ ಸಮಯ ಬರುತ್ತದೆ, ಅಂದರೆ ನಮ್ಮ ಜೀವನದ ಅಂತ್ಯ ಬರುತ್ತದೆ. ಆ ಸಮಯದಲ್ಲಿ ಗಳಿಸಿರುವಂಥ ದುಡ್ಡನ್ನು ಎಲ್ಲ ಇಲ್ಲೇ ಬಿಟ್ಟು ಖಾಲಿ ಕೈಯಲ್ಲಿ ಇಲ್ಲಿಂದ ನಾವು ಹೋಗಬೇಕಾಗತ್ತೆ. ನಾವು ಗಳಿಸಿರುವಂತಹ ದುಡ್ಡು ಏನೇ ಇರಲಿ, ಅರ್ಹತೆ, ಎಲ್ಲವನ್ನ ನಾವು ಇಲ್ಲೇ ಬಿಟ್ಟು ಹೋಗಬೇಕಾಗತ್ತಲ್ವಾ? ಆದ್ದರಿಂದ ಎಷ್ಟು ದುಡ್ಡು ಬೇಕು ಜೀವನವನ್ನು ನಡೆಸೋದಕ್ಕೆ ಅಷ್ಟರಲ್ಲೇ ಅದರಲ್ಲೇ ನಾವು ಸಂತೃಪ್ತಿಯನ್ನು ಪಟ್ಟುಕೊಳ್ಳೋದು ಬಿಟ್ಟು ದುಡ್ಡಿಂದರೇನೆ ನಾನು ಎಂಜಾಯ್ ಮಾಡಬಹುದು ಅಂತ ನಾವು ಇಂದ್ರಿಯ ವಿಷಯಗಳ ಹಿಂದೆ ಬಿದ್ದರೆ ಖಂಡಿತವಾಗ್ಲೂ ಮಾನವ ಜೀವನದ ಉದ್ದೇಶ ಈಡೇರಿದ ಹಾಗೆ ಆಗುವುದಿಲ್ಲ ಅನ್ನೋದನ್ನು ನಾವು ತಿಳ್ಕೊಬಹುದು.

0: ಗಚ್ಚತಿ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯನ್ನು ಇಟ್ಟುಕೊಂಡು ಎಲ್ಲ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆಯ ಭೋಕ್ತೃ ನಾನೇ, ಎಲ್ಲ ಲೋಕಗಳ ಮತ್ತು ದೇವತೆಗಳ ಪರಮ ಪ್ರಭು ನಾನೇ, ಮತ್ತು ಎಲ್ಲ ಜೀವಿಗಳ ಉಪಕಾರಿಯೂ ಹಿತೈಷಿಯೂ ನಾನೇ ಎಂದು ಅರಿತ ಮನುಷ್ಯನು ಅಹಿಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವನು ಅಂತ ಶ್ರೀಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳ್ತಾರೆ. ಮಾಯಾಶಕ್ತಿಯ ಹಿಡಿತಕ್ಕೆ ಸಿಕ್ಕ ಎಲ್ಲ ಬದ್ಧ ಆತ್ಮಗಳಿಗೂ ಅಹಿಕ ಜಗತ್ತಿನಲ್ಲಿ ಶಾಂತಿಯನ್ನು ಪಡೆಯುವ ಕಾತರವಿರುತ್ತದೆ. ಆದರೆ ಅವರಿಗೆ ಶಾಂತಿಯ ಸೂತ್ರ ಗೊತ್ತಿಲ್ಲ. ಅದನ್ನ ಭಗವದ್ಗೀತೆ ಈ ಭಾಗದಲ್ಲಿ ವಿವರಿಸಲಾಗಿದೆ. ಅತ್ಯಂತ ಶ್ರೇಷ್ಠ ಶಾಂತಿ ಸೂತ್ರ ಇದಿಷ್ಟೇ: ಎಲ್ಲ ಮನುಷ್ಯ ಕಾರ್ಯಗಳ ಫಲವು ಭಗವಂತನದೇ, ಅವನೇ ಎಲ್ಲ ಲೋಕಗಳ ಮತ್ತು ಎಲ್ಲ ದೇವತೆಗಳ ಒಡೆಯ ಅನ್ನೋದನ್ನ ಶ್ರೀಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ಮಾನವರು ಸರ್ವಸ್ವವನ್ನು ಭಗವಂತನ ದಿವ್ಯ ಸೇವೆಗೆ ಅರ್ಪಿಸಬೇಕು. ಅವನಿಗಿಂತ ಶ್ರೇಷ್ಠರು ಯಾರೂ ಇಲ್ಲ. ವೇದಗಳಲ್ಲಿ ಶ್ವೇತಾಶ್ವತ್ರ ಉಪನಿಷತ್ತು 6.7 ಭಗವಂತನನ್ನು ತಮ್ ಈಶ್ವರಾಣಾಂ ಪರಮಂ ಮಹೇಶ್ವರಂ ಎಂದು ವರ್ಣಿಸಿದೆ. ಮಾಯೆಯ ಪ್ರಭಾವದಿಂದ ಜೀವಿಗಳು ತಾವು ಕಂಡದ್ದಕ್ಕೆಲ್ಲ ಒಡೆಯರಾಗಬೇಕೆಂದು ಪ್ರಯತ್ನಿಸುತ್ತಿದ್ದಾರೆ. ಆದರೆ ವಾಸ್ತವವಾಗಿ ಅವರು ಭಗವಂತನ ಭೌತಿಕ ಶಕ್ತಿಯ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಭಗವಂತನು ಅಹಿಕ ಪ್ರಕೃತಿಯ ಒಡೆಯ ಮತ್ತು ಬದ್ಧ ಆತ್ಮರು ಅಹಿಕ ಪ್ರಕೃತಿಯ ಅತ್ಯಂತ ಕಟ್ಟುನಿಟ್ಟಿನ ನಿಯಮಗಳಿಗೆ ಒಳಗಾಗಿದ್ದಾರೆ. ಈ ವಾಸ್ತವಾಂಶಗಳನ್ನಾದರೂ ಮನುಷ್ಯನು ಅರ್ಥ ಮಾಡಿಕೊಳ್ಳದಿದ್ದರೆ ಪ್ರಪಂಚದಲ್ಲಿ ವೈಯಕ್ತಿಕವಾಗಿ ಆಗಲಿ ಸಾಮೂಹಿಕವಾಗಿ ಆಗಲಿ ಶಾಂತಿಯನ್ನು ಸಾಧಿಸುವುದು ಸಾಧ್ಯವಿಲ್ಲ. ಕೃಷ್ಣ ಪ್ರಜ್ಞೆಯ ಅರ್ಥ ಇದು. ಶ್ರೀಕೃಷ್ಣನೇ ಪರಮಾಧಿಕಾರಿ, ಮಹಾನ್ ದೇವತೆಗಳು ಸೇರಿದಂತೆ ಎಲ್ಲ ಜೀವಿಗಳು ಅವನ ಅಧೀನರು. ಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಮಾತ್ರ ಮನುಷ್ಯನಿಗೆ ಸಂಪೂರ್ಣ ಶಾಂತಿಯು ಸಾಧ್ಯ. 5ನೇ ಅಧ್ಯಾಯವು ಕೃಷ್ಣ ಪ್ರಜ್ಞೆಯ ಕಾರ್ಯ ಸಾಧ್ಯ ವಿವರಣೆ. ಇದು ಸಾಮಾನ್ಯವಾಗಿ ಕರ್ಮಯೋಗ ಎಂದೇ ಪರಿಚಿತವಾಗಿದೆ. ಕರ್ಮಯೋಗವು ಮುಕ್ತಿಯನ್ನು ತಂದುಕೊಡಲು ಹೇಗೆ ಸಾಧ್ಯ ಎನ್ನುವ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವುದೆಂದರೆ ಭಗವಂತನೇ ಪರಮಾಧಿಕಾರಿ ಎನ್ನುವ ಸಂಪೂರ್ಣ ಅರಿವಿನಲ್ಲಿ ಕೆಲಸ ಮಾಡುವುದು. ಇಂತಹ ಕೆಲಸವು ಆಧ್ಯಾತ್ಮಿಕ ಅರಿವಿನಿಂದ ಭಿನ್ನವೇನಲ್ಲ. ನೇರವಾದ ಕೃಷ್ಣ ಪ್ರಜ್ಞೆಯು ಭಕ್ತಿಯೋಗ, ಜ್ಞಾನಯೋಗವು ಭಕ್ತಿಯೋಗಕ್ಕೆ ದಾರಿ. ಕೃಷ್ಣ ಪ್ರಜ್ಞೆ ಎಂದರೆ ಪರಮ ಸತ್ಯದೊಂದಿಗೆ ತನ್ನ ಸಂಬಂಧದ ಸಂಪೂರ್ಣ ತಿಳುವಳಿಕೆಯನ್ನು ಇಟ್ಟುಕೊಂಡು ಕೆಲಸ ಮಾಡುವುದು. ಈ ಅರಿವಿನ ಪರಿಪೂರ್ಣತೆಯು ಸಂಪೂರ್ಣ ಕೃಷ್ಣ ಜ್ಞಾನ ಅಥವಾ ದೇವೋತ್ತಮ ಪರಮ ಪುರುಷನ ಜ್ಞಾನ. ಪರಿಶುದ್ಧವಾದ ಆತ್ಮನು ಭಗವಂತನ ವಿಭಿನ್ನಾಂಶವೇ ಆಗಿ ಅವನ ನಿರಂತರ ಸೇವಕ. ಮಾಯೆಯ ಮೇಲೆ ಪ್ರಭುತ್ವ ನಡೆಸುವ ಬಯಕೆಯಿಂದಾಗಿ ಆತ್ಮನಿಗೆ ಮಾಯೆಯ ಸಂಪರ್ಕವಾಗುತ್ತದೆ. ಅವನ ಹಲವು ಕಷ್ಟಗಳಿಗೆ ಇದೇ ಕಾರಣ. ಜಡ ವಸ್ತುವಿನೊಡನೆ ಸಂಪರ್ಕವಿರುವಷ್ಟು ಕಾಲವೂ ಆತನು ಭೌತಿಕ ಅಗತ್ಯಗಳ ಪ್ರಕಾರ ಕೆಲಸ ಮಾಡಬೇಕಾಗುತ್ತದೆ. ಆದರೆ ಕೃಷ್ಣ ಪ್ರಜ್ಞೆಯು ಮನುಷ್ಯನು ಜಡ ವಸ್ತುವಿನ ವ್ಯಾಪ್ತಿಯಲ್ಲಿದ್ದಾಗಲೇ ಆಧ್ಯಾತ್ಮಿಕ ಜೀವನಕ್ಕೆ ಅವನನ್ನ ಕೊಂಡೊಯ್ಯುತ್ತದೆ. ಏಕೆಂದರೆ ಅದು ಐಹಿಕ ಜಗತ್ತಿನಲ್ಲಿ ಕಾರ್ಯ ಮಾಡುತ್ತಿರುವಾಗಲೇ ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಎಚ್ಚರಗೊಳಿಸುವುದಾಗಿದೆ. ಮನುಷ್ಯನು ಮುನ್ನಡೆದಷ್ಟು ಅವನು ಜಡ ವಸ್ತುವಿನ ಹಿಡಿತದಿಂದ ಪಾರಾಗುತ್ತಾನೆ. ಭಗವಂತನು ಯಾರ ವಿಷಯದಲ್ಲಿಯೂ ಪಕ್ಷಪಾತಿಯಲ್ಲ. ಎಲ್ಲವೂ ಕೃಷ್ಣ ಪ್ರಜ್ಞೆಯಲ್ಲಿ ಮನುಷ್ಯನು ಕರ್ತವ್ಯಗಳನ್ನು ಕಾರ್ಯಶೀಲವಾಗಿ ನಿರ್ವಹಿಸುವುದನ್ನೇ ಅವಲಂಬಿಸಿದೆ. ಇದು ಮನುಷ್ಯನಿಗೆ ಎಲ್ಲಾ ರೀತಿಗಳಲ್ಲಿ ಇಂದ್ರಿಯಗಳನ್ನು ನಿಯಂತ್ರಿಸಿ ಕಾಮ ಕ್ರೋಧಗಳ ಪರಿಣಾಮವನ್ನು ಗೆಲ್ಲುವುದಕ್ಕೆ ಸಾಧ್ಯವಾಗುತ್ತದೆ. ಭಕ್ತಿ ಮಾರ್ಗದಲ್ಲಿ ಸ್ಥಿರವಾಗಿ ನಿಂತು ಕಾಮಕ್ರೋಧಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವ ಮನುಷ್ಯನು ವಾಸ್ತವಿಕವಾಗಿ ಆಧ್ಯಾತ್ಮಿಕ ಘಟ್ಟದಲ್ಲಿ ಬ್ರಹ್ಮ ನಿರ್ವಾಣದಲ್ಲಿ ಉಳಿಯುತ್ತಾನೆ. ಅಷ್ಟಾಂಗ ಯೋಗದ ಅಭ್ಯಾಸವು ಕೃಷ್ಣ ಪ್ರಜ್ಞೆಯಲ್ಲಿ ತಂತಾನೇ ಆಗುತ್ತದೆ. ಏಕೆಂದರೆ ಅಂತಿಮ ಗುರಿಯ ಸಾಧನೆಯಾಗುತ್ತದೆ. ಭಕ್ತಿಪೂರ್ವಕ ಸೇವೆಯು ಮಾತ್ರವೇ ಮನುಷ್ಯನಿಗೆ ಶಾಂತಿಯನ್ನು ನೀಡಬಲ್ಲದು. ಇದು ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯಾಗಿದೆ. ಸೊ ಇಲ್ಲಿ ಶಾಂತಿ ಮಂತ್ರ ಇದು. ಶಾಂತಿಯಿಂದ ಇರಬೇಕಂತಿದ್ರೆ ನಾವು ಭಗವಂತನ ಜೊತೆ ಕನೆಕ್ಟ್ ಆಗಬೇಕು ಅನ್ನೋದನ್ನ ಹೇಳಲಾಗಿದೆ. ಭೋಕ್ತಾರಾಮ್ ಯಜ್ಞ ತಪಸಾಂ, ಎಲ್ಲಾ ಯಜ್ಞ ಮತ್ತು ತಪಸ್ಸುಗಳ ಕಟ್ಟಕಡೆಯ ಭೋಕ್ತೃ ನಾನೇ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಯಜ್ಞೋ ವೈ ವಿಷ್ಣು, ಯಾವುದೇ ಯಾಗ ಯಜ್ಞಗಳನ್ನ ಮಾಡಲಿ ಅದು ಕೊನೆಗೆ ಶ್ರೀ ವಿಷ್ಣುವಿಗೆ ಅದು ತಲುಪಬೇಕು. ಸೊ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಅದನ್ನ ಕೊನೆಗೊಳಿಸುತ್ತಾರೆ. ಅದಾದ್ಮೇಲೆ ಸರ್ವ ಲೋಕ ಮಹೇಶ್ವರಂ, ಎಲ್ಲ ಲೋಕಗಳ ಮಹೇಶ್ವರ ನಾನೇ ಅಂತ ಹೇಳಿ. ಸೊ ಹೇಗೆ ಈ ಬ್ರಹ್ಮಾಂಡಗಳ ರಚನೆ ಯಾವ ಥರ ಆಗುತ್ತೆ ಅಂತೇಳಿ ವೇದಗಳಲ್ಲಿ ಹೇಳಲಾಗಿದೆ. ಮಹಾವಿಷ್ಣುವಿನ ನಿಶ್ವಾಸದಿಂದ ಅನೇಕ ಕೋಟಿ ಬ್ರಹ್ಮಾಂಡಗಳು ಹೊರಸೂಸುತ್ತಾ ಇರುತ್ತದೆ. ಆ ಬ್ರಹ್ಮಾಂಡಗಳ ಒಳಗಡೆ ಮತ್ತೆ ಗರ್ಭೋದಕಶಾಹಿ ವಿಷ್ಣುವಿನ ರೂಪದಲ್ಲಿ ಅವರು ಪ್ರವೇಶಿಸಿ ಅವು ತಮ್ಮ ಪಥದಲ್ಲಿ ಇರುವ ಥರ ನೋಡಿಕೊಳ್ಳುತ್ತಾರೆ. ಸೊ ಎಲ್ಲಾ ಲೋಕಗಳು ಸೊ ಭಗವಂತನಿಂದ ಅದು ಹೊರಸೂಸುತ್ತೆ ಅಂತ ವೇದಗಳು ಇದನ್ನ ದೃಢೀಕರಿಸುತ್ತವೆ. ಅದಾದ್ಮೇಲೆ ಸುಹೃದಂ ಸರ್ವಭೂತಾನಾಂ, ನಾನು ಪ್ರತಿಯೊಂದು ಜೀವಿಯ ಸುಹೃದ್. ಸುಹೃದ್ ಅಂದ್ರೆ ಏನು? ಈಗ ಮಿತ್ರ ಅಂದ್ರೆ ನಮ್ಮ ಸ್ನೇಹಿತರು, ಬಂಧು ಅಂದ್ರೆ ಮಿತ್ರನಿಗಿಂತ ಉತ್ತಮವಾದವರು. ಸುಹೃದ್ ಅಂದ್ರೆ ಮಿತ್ರ ಬಂಧುವಿನಿಗಿಂತ ಕೂಡ ತುಂಬಾ ಹತ್ತಿರವಿರುವವರು. ನಮಗೆ ಯಾರು ಅದು? ನಮಗೆ ಹತ್ತಿರವಾಗಿರುವವರು ನಮ್ಮ ಆತ್ಮದ ಜೊತೆ ಇರುವಂತಹ ಪರಮಾತ್ಮ. ಸೊ ನಮ್ಮ ಹತ್ತಿರದಲ್ಲೇ ಭಗವಂತ ಇದ್ದಾರೆ, ನಮ್ಮ ಆತ್ಮದ ಅಲ್ಲೇ ಇದ್ದಾರೆ, ಪರಮಾತ್ಮ ಆತ್ಮದ ಜೊತೆಗೆ ಇದ್ದಾರೆ ಅಂತ ತಿಳಿದುಕೊಂಡು ಅಂತಹ ಪರಮಾತ್ಮನ ಜೊತೆ ಯಾರು ಸಂಬಂಧವನ್ನ ಸ್ಥಾಪಿಸುತ್ತಾರೋ ಅವರು ಶಾಂತಿಯಿಂದ ಇರುತ್ತಾರೆ. ಸೊ ನಾವು ಜೀವನದಲ್ಲಿ ಶಾಂತಿಯಿಂದ ಇರಬೇಕಂತ ಇದ್ರೆ ಭಗವಂತನ ಜೊತೆ ಕನೆಕ್ಟ್ ಆಗ್ಲೇಬೇಕು. ನಾಸ್ತಿ ಬುದ್ಧಿರ್ ಅಯುಕ್ತಸ್ಯ ನಚಾ ಯುಕ್ತಸ್ಯ ಭಾವನ ನಚಾ ಭಾವ ಯತ ಶಾಂತಿರ್ ಅಶಾಂತಸ್ಯ ಕುತಃ ಸುಖಂ ಅಂತ ಭಗವಂತ ಹೇಳ್ತಾರೆ. ಯಾರು ಪರಾತ್ಪರರೊಂದಿಗೆ ಕನೆಕ್ಟ್ ಆಗ್ಲಿಲ್ವೋ ಅವರಿಗೆ ಸ್ಥಿರ ಬುದ್ಧಿ ಎಲ್ಲಿ, ಸ್ಥಿರ ಬುದ್ಧಿ ಇಲ್ಲದವನಿಗೆ ಶಾಂತಿ ಎಲ್ಲಿ, ಶಾಂತಿ ಇಲ್ಲದವನಿಗೆ ಸುಖವೆಲ್ಲಿ ಅನ್ನೋದನ್ನ ಭಗವಂತ ಹೇಳ್ತಾರೆ. ಆದ್ರಿಂದ ಭಗವಂತ ಎಲ್ಲರ ಹಿತೈಷಿ, ಎಲ್ಲರ ಸ್ನೇಹಿತ. ಸೊ ಅಂತಹ ಸ್ನೇಹಿತನೊಂದಿಗೆ ನಾವು ನಮ್ಮ ಶಾಶ್ವತವಾದ ಸಂಬಂಧ ಭಗವಂತನೊಂದಿಗೆ ಯಾವತ್ತಿಗೂ ಇದ್ದೇ ಇರುತ್ತೆ. ಆ ಸಂಬಂಧವನ್ನ ಅರಿತುಕೊಂಡು ನಾವು ಅವರ ಜೊತೆ ಯಾವಾಗಲೂ ಸಂಪರ್ಕದಲ್ಲಿ ಇದ್ದಾಗ ಶಾಂತಿ ನೆಮ್ಮದಿ ಅನ್ನುವಂಥದ್ದು ಸಾಧ್ಯ. ಇಡೀ ಪ್ರಪಂಚವೇ ಈ ಭಗವದ್ಗೀತೆಯ ತತ್ವವನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ರೆ ವಸುದೈವ ಕುಟುಂಬಕಂ ಅನ್ನುವಂಥದ್ದು ಖಂಡಿತವಾಗ್ಲೂ ಸಾಧ್ಯವಾಗುತ್ತೆ. ನಾವೆಲ್ಲರೂ ಅಣ್ಣ ತಮ್ಮಂದಿರು, ಯಾಕೆಂದ್ರೆ ನಮ್ಮೆಲ್ಲರ ಪರಮಪಿತ ಒಬ್ಬರೇ ಅಂತ ತಿಳ್ಕೊಂಡಾಗ ಈಗ ಶಾಂತಿ ಅನ್ನುವಂಥದ್ದು ಎಲ್ಲೆಡೆ ಖಂಡಿತವಾಗ್ಲೂ ನೆಲೆಸುತ್ತದೆ. ಸೊ ಈಗ ವಿಶ್ವಸಂಸ್ಥೆಯಲ್ಲಿ ಹಲವಾರು ದೇಶಗಳ ನಾಯಕರು ಶಾಂತಿಗಾಗಿ ಹಲವಾರು ಸಮ್ಮೇಳನಗಳನ್ನ ಎಲ್ಲ ನಡೆಸ್ತಾರೆ. ಆದ್ರೆ ಕನ್ಕ್ಲೂಷನ್ಗೆ ಬರೋದಕ್ಕೆ ಆಗಲ್ಲ ಅವರಿಗೆ, ಯಾಕಂದ್ರೆ ನಮ್ಮ ಪರಮಪಿತ ಒಬ್ಬನೇ ಅಂತ ನಾವೆಲ್ಲ ಒಪ್ಪಿಕೊಳ್ಳುವವರೆಗೆ ಕೂಡ ಶಾಂತಿ ಅನ್ನುವಂಥದ್ದು ಸಾಧ್ಯವಿಲ್ಲ. ಸೊ ಭಗವದ್ಗೀತೆ ಹೇಳುತ್ತೆ, ಭಗವಂತ ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಇದ್ದಾರೆ, ಎಲ್ಲರ ಪರಮಪಿತ ಒಬ್ಬರೇ ಅನ್ನೋದನ್ನ ಭಗವದ್ಗೀತೆ ಹೇಳುತ್ತೆ. ಕೇವಲ ಭಾರತೀಯರದು ಮಾತ್ರ ಅಲ್ಲ, ಪ್ರತಿಯೊಬ್ಬರ ಪರಮಪಿತ ಒಬ್ಬನೇ, ಪ್ರತಿಯೊಬ್ಬರ ಹೃದಯದಲ್ಲಿ ನಾನು ಪರಮಾತ್ಮನಾಗಿ ಇದ್ದೇನೆ ಅಂತ ಭಗವಂತ ಹೇಳ್ತಾರೆ. ಸೊ ಅಂತಹ ಭಗವಂತನ ಜೊತೆ ನಮ್ಮ ಸಂಬಂಧ, ನಮ್ಮ ಸಂಪರ್ಕ ಯಾವಾಗ್ಲೂ ಇರಲೇಬೇಕು. ಆವಾಗ ಮಾತ್ರ ಶಾಂತಿ ನೆಮ್ಮದಿಯಿಂದ ನಾವು ಬದುಕೋದಕ್ಕೆ ಸಾಧ್ಯ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.
2: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8 ಗಂಟೆಯಿಂದ 8:15 ಗೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 ದಿಂದ 8:30 ದವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 ದಿಂದ 9:00 ವರೆಗೆ ಕೆಎಲ್ಇ ಔಷಧೀಯ ಜ್ಞಾನ ಸರಣಿ ಕಾರ್ಯಕ್ರಮ, 9:00 ದಿಂದ 9:30 ದವರೆಗೆ ವಿಶೇಷ ಕಾರ್ಯಕ್ರಮಗಳು, 9:30 ದಿಂದ 10:00 ವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 ದಿಂದ 12:00 ವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 ದಿಂದ 12:30 ವರೆಗೆ ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ, 12:30 ದಿಂದ 1:00 ವರೆಗೆ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ, 1:00 ದಿಂದ 1:30 ವರೆಗೆ ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 1:30 ದಿಂದ 2:00 ವರೆಗೆ ಮಹಿಳಾ ಜಗತ್ತು ಮರಾಠಿ ಸಮಯದಲ್ಲಿ, 2:00 ದಿಂದ 2:15 ದವರೆಗೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 ದಿಂದ 4:00 ವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 ದಿಂದ 4:30 ದವರೆಗೆ ಭಾಷಾ ಸಂಗಮ ಕಾರ್ಯಕ್ರಮ, 4:30 ದಿಂದ 5:00 ವರೆಗೆ ಪ್ರಸಾರವಾಗಲಿದೆ ಸಂಧ್ಯಾ ಸಮಯ, 5:00 ದಿಂದ 7:35 ದವರೆಗೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 ದಿಂದ 7:45 ದವರೆಗೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 ದಿಂದ 8:00 ವರೆಗೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:00 ದಿಂದ 8:15 ದವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 ದಿಂದ 9:00 ವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು

ಕಾರಣ ಅಂತ ಹೇಳ್ಬೋದು. ಆಮೇಲೆ ಯೂಶಲಿ ಇನ್ನು ಆಯುರ್ವೇದದಲ್ಲಿ ಸುಮಾರೆಲ್ಲ ಹೇಳಿದ್ದಾರೆ, ಸುಮಾರು ಅದನ್ನ ಹೇಗೆ ಪ್ರಿವೆಂಟ್ ಮಾಡ್ಬೋದು, ಹೇಗೆ ನಾವು ಟ್ರೀಟ್ ಮಾಡ್ಬೋದು. ಅದರಲ್ಲಿ ಒಂದು ನಾಲ್ಕು ತರ ಚಿಕಿತ್ಸೆಗಳಿದೆ ಆಕ್ಚುಲಿ. ಔಷಧ ಕೊಡ್ಬೋದು ಕೆಲವೊಂದು ಇದರಲ್ಲಿ, ಯಾಕಂದ್ರೆ ಈ ಮೂಲವ್ಯಾಧಿಯನ್ನ ನಾಲ್ಕು ಡಿಗ್ರಿಗಳಲ್ಲಿ ಡಿವೈಡ್ ಮಾಡ್ತೀವಿ ನಾವು. ಒಂದು ಫಸ್ಟ್ ಡಿಗ್ರಿ ಹೊರಗಡೆ ಬರಲ್ಲ, ಒಳಗಡೆನೆ ರಕ್ತನಾಳಗಳು ಊತ ಇರುತ್ತೆ. ಎರಡನೇದು ಸೆಕೆಂಡ್ ಡಿಗ್ರಿ ಅಂತ ಬಂದಾಗ ಟಾಯ್ಲೆಟ್ ಮಾಡುವಾಗ, ಮೋಷನ್ ಮಾಡುವಾಗ ಈ ಊತ ಆಗಿರೋ ರಕ್ತನಾಳಗಳು ಅಥವಾ ಅದನ್ನು ಮಾಸ್ ಅಂತ, ಆ ಮಾಸ್ ಹೊರಗಡೆ ಬರುತ್ತೆ. ಆಮೇಲೆ ಟಾಯ್ಲೆಟ್ ಆದ ತಕ್ಷಣ ತನ್ನಷ್ಟೇ ಒಳಗಡೆ ಹೋಗುತ್ತೆ. ನೆಕ್ಸ್ಟ್ ಮೂರನೇ ಡಿಗ್ರಿ ಹೇಗೆಂದ್ರೆ, ಹೊರಗಡೆ ಬಂದ ತಕ್ಷಣ ಟಾಯ್ಲೆಟ್ ಮಾಡುವಾಗ ಹೊರಗಡೆ ಬಂದು ಅದು ಹೊರಗಡೆನೆ ಉಳ್ಕೊಳ್ಳುತ್ತೆ, ಅದನ್ನು ನಾವು ಕೈಯಿಂದ ಪುಷ್ ಮಾಡಬೇಕು, ಒಳಗಡೆ ಹಾಕೋಬೇಕು, ಕಷ್ಟಪಡಬೇಕು. ನೆಕ್ಸ್ಟ್ ನಾಲ್ಕನೇದ ಒಂದ್ಸಲ ಹೊರಗಡೆ ಬಂದ್ರೆ ಅದು ಹೊರಗಡೆ ಉಳ್ಕೊಂಡು ಬಿಡುತ್ತೆ, ಒಳಗಡೆ ಹೋಗೋದೇ ಇಲ್ಲ. ಸೊ ಈ ತರ ಡಿವೈಡ್ ಮಾಡಿದ್ದಾರೆ. ಈ ಡಿವಿಷನ್ ಪ್ರಕಾರ ಅದಕ್ಕೆ ಮೆಡಿಸಿನ್ಸ್ ಗಳು ಬೇರೆ ಇದೆ, ಟ್ರೀಟ್ಮೆಂಟ್ ಬೇರೆ ಇದೆ, ಮೆಥಡಾಲಜಿಸ್ ಬೇರೆ ಇದೆ. ಕೆಲವೊಂದ್ ಕಡೆ ಔಷಧಗಳು ವರ್ಕ್ ಆಗುತ್ತೆ, ಕೆಲವೊಂದ್ ಕಡೆ ಕ್ಷಾರ ಅಂತ ಅಪ್ಲಿಕೇಶನ್ ಮಾಡ್ತೀವಿ, ಕೆಲವೊಂದ್ ಕಡೆ ಅಗ್ನಿಕರ್ಮ ಅಂತ ಮಾಡ್ತೀವಿ, ಇನ್ನು ಕೆಲವೊಂದ್ ಕಡೆ ಶಸ್ತ್ರಚಿಕಿತ್ಸೆ ಮಾಡಲೇಬೇಕು. ಇದೆಲ್ಲ ಮೂಲವ್ಯಾಧಿ ರೋಗದ ಕಾರಣಗಳು ಮತ್ತೆ ನೀವು ಅದನ್ನು ಹೇಗೆ ತಡೆಗಟ್ಟಬಹುದು ಅಂತ ಹೇಳಿದ್ದೇನೆ.

0: ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಪ್ರಸ್ತುತಿ.
1: ವಂದೇ ಪಿಯೂಷದಾಯಕ.
2: ಕೆಎಲ್ಇ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026 ಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲಿ ಆಹೆ. ಏರ್ಪೋರ್ಟ್ ರೋಡ್ ಬಸವನಕುಡಚಿ ಬೆಳಗಾವ್ ಯೇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲಿ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ ಬಿಫಾರ್ಮ, ಫಾರ್ಮ ಡಿ, ಎಂ ಫಾರ್ಮ, ಪಿಎಚ್ಡಿ. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚಿ ಪ್ರಮುಖ ವೈಶಿಷ್ಟ್ಯ 100 ಹುನ್ ಅಧಿಕ ವರ್ಷಾಚಿ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ. ಜಗಭರತಿಲ್ 3,000 ಹುನ್ ಅಧಿಕ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನದ ರಸ್ತ್ಯಾವರಿಲ್ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್. ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜಾಚೆ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಳಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹ ಆಣಿ ಕ್ರೀಡಾ ಸುವಿಧಾ ಸುತ್ತಾ. ನ್ಯಾಕ್ ಎ ಪ್ಲಸ್ ಗ್ರೇಡ್ ಆಣಿ ಎನ್ಐಆರ್ಎಫ್ ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆಯ ಗುಣಮಟ್ಟ ಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜ್ಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಂಪರ್ಕ ಕರಾ 0832471399 ಆಣಿ 9740639702. ವೆಬ್ಸೈಟ್ ಆಹೆ www.kleparm.edu.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, ಅಡ್ಮಿಷನ್ಸ್ ಓಪನ್ ಫಾರ್ 2026-27. ಡಾಕ್ಟರ್ ಎಂಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ, KCET ಕೋಡ್ E036. ಮೋರ್ ದನ್ 500 ಪ್ಲೇಸ್ಮೆಂಟ್ ಆಫರ್ಸ್ ವರ್ ರಿಸೀವ್ಡ್ ಇನ್ 2025-26. ಸ್ಟೂಡೆಂಟ್ ಸೆಕ್ಯೂರ್ಡ್ ಅ ಹೈಯೆಸ್ಟ್ ಎನ್ಯುವಲ್ ಪ್ಯಾಕೇಜ್ ಆಫ್ ಅಪ್ ಟು 16 lakh ಪರ್ ಎನಮ್. ದ ಯೂನಿವರ್ಸಿಟಿ ಹ್ಯಾಸ್ 150+ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಮೆಂಬರ್ಸ್ ಅಂಡ್ 50+ ಡಾಕ್ಟರಲ್ ಡಿಗ್ರಿ ಹೋಲ್ಡರ್ಸ್. ವೆಲ್ ಇಕ್ವಿಪ್ಡ್ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಅಂಡ್ ವೈಫೈ ಎನೇಬಲ್ಡ್ ಹಾಸ್ಟೆಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್. ಯುಜಿ ಕೋರ್ಸಸ್: ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, AI, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA. PG ಕೋರ್ಸಸ್: MCA, MBA ಅಂಡ್ MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್, ಸಿವಿಲ್. 60+ ಕಂಪನೀಸ್ ಇನ್ಕ್ಲೂಡಿಂಗ್ ಇನ್ಫೋಸಿಸ್, ಜೂನಿಪರ್ ನೆಟ್ವರ್ಕ್ಸ್, HPE, ಫೆಡರಲ್ ಬ್ಯಾಂಕ್ ಅಂಡ್ ಬಾಷ್. ವಿಸಿಟ್ ದ ಕ್ಯಾಂಪಸ್ ಫಾರ್ ರಿಕ್ರೂಟ್ಮೆಂಟ್. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಲ್ 0831-244-0322 ಆರ್ ವಿಸಿಟ್ www.kletech.ac.in.

0: जी। अब एयर कंडीशन क्लासरूम्स में वर्ल्ड क्लास लैब्स के साथ KLE कॉलेज ऑफ फार्मेसी एयरपोर्ट रोड
1: चिकोड़िया KLE कॉलेज ऑफ इंजीनियरिंग एंड टेक्नोलॉजी KLECET 2026 प्रवेश प्रारंभ BE कोर्स सिविल मैकेनिकल इलेक्ट्रॉनिक एंड कम्युनिकेशन कंप्यूटर साइंस आर्टिफिशियल इंटेलिजेंस डेटा साइंस इंजीनियरिंग लभ्य PG कोर्स MBA मास्टर ऑफ बिजनेस एडमिनिस्ट्रेशन MCA मास्टर ऑफ कंप्यूटर एप्लिकेशन पदवी लभ्य MBA मान्यते पड़ेदिद्दु VTU निंद मॉडल इंजीनियरिंग कॉलेज गुरुतिसल्पट्टिदे उद्योगावकाश 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್ ಟಾಟಾ ವಿಪ್ರೋದಂತಹ 50ಕ್ಕೂ ಹೆಚ್ಚು ಕಂಪನಿಗಳಿಂದ ನೇಮಕಾತಿ UPSC KPSC ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ ಕಂಪ್ಲೀಟ್ ವೈಫೈ ಕ್ಯಾಂಪಸ್ ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ ಸುತ್ತಮುತ್ತಲಿನ 10ಕ್ಕೂ ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ತು ಸೌಲಭ್ಯವಿದೆ ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ CET ಕೋಡ್ E167 ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleCET.edu.in ಗೆ ಭೇಟಿ ನೀಡಿ

0: ನಮಸ್ಕಾರ, ನೀವು ಕೇಳ್ತಾ ಇದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ರೇಣುಧ್ವನಿ 90.4 FM KLE ಕನಸು. ನಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇವತ್ತಿನ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮದ ವಿಷಯ ಏನು ಅಂತ ತಿಳಿಸ್ತೇನೆ. ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ. ಸ್ನೇಹಿತರೆ, ಈ ಒಂದು ಇಲಾಖೆಯ ಬಗ್ಗೆ ಡೀಟೇಲ್ ವಿವರವಾದ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ ಇವತ್ತಿನ ಕಾರ್ಯಕ್ರಮದ ಅತಿಥಿಯಾದ ಶ್ರೀ ಶಶಿಧರ್ ನಿಲ್ಗಾರ್ ಅವರು, ಜಿಲ್ಲಾ ಅಗ್ನಿ ಶಾಮಕ ಅಧಿಕಾರಿ ಇವರು. ಸೊ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಅಂಡ್ ನಮಸ್ಕಾರ ಸರ್.
1: ನಮಸ್ಕಾರ.
0: ಸೊ ಸ್ನೇಹಿತರೆ, ಇವತ್ತಿನ ವಿಷಯ ನಿಮ್ಗೆ ಗೊತ್ತಾಯ್ತಲ್ಲ, ಸೊ ಈ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯ ಬಗ್ಗೆ ಸ್ವಲ್ಪ ತಿಳಿಸಿ ಸರ್.
1: ನಮ್ಮ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ ಏನಿದೆಯಲ್ಲ, ಮುಂಚೆ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಗೆ ನಿಲಯವಾಗಿ ಎಲ್ಲರೂ ಒಂದೇ ಇದ್ವಿ. ಸೊ ಅರೌಂಡ್ 1964 ಅಲ್ಲಿ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಅನ್ನ ಸಪರೇಟ್ ಆಗಿ ಮಾಡ್ಕೊಂಡ್ಬಿಟ್ಟು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಅಂತ ಹೇಳ್ಬಿಟ್ಟು ಒಂದು ಇಲಾಖೆ ಸಪರೇಟ್ ಆಗೇ ಇದೆ. ಸೊ ನಾವು ಕೂಡ ಹೋಮ್ ಡಿಪಾರ್ಟ್ಮೆಂಟ್ ಅಂಡರೇ, ಹೋಮ್ ಮಿನಿಸ್ಟರ್ ಅಂಡರ್ನೇ ಕೆಲಸ ಮಾಡ್ತಾ ಇದ್ದೀವಿ. ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಂಗೆ, ಅದೇ ರೀತಿ ಒಂದು ಫೈರ್ ಡಿಪಾರ್ಟ್ಮೆಂಟ್ ಕೂಡ ಒಂದು ವಿಂಗ್. ಸೊ ನಮ್ಮದೇ ಆದಂಥ ಡಿ ಜಿ ಇರ್ತಾರೆ, ಎ ಡಿ ಜಿ ಇರ್ತಾರೆ, ಡಿ ಐ ಜಿ ಇರ್ತಾರೆ, ಆಮೇಲೆ ನಮ್ಮ ಇಲಾಖೆಯಾದಂಥ ಡೈರೆಕ್ಟರ್ ಅಂತ ನಿರ್ದೇಶಕರು ಇರ್ತಾರೆ, ಉಪನಿರ್ದೇಶಕರು, ಚೀಫ್ ಫೈರ್ ಆಫೀಸರ್, ರೀಜನಲ್ ಫೈರ್ ಆಫೀಸರ್, ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್, ಫೈರ್ ಸ್ಟೇಷನ್ ಆಫೀಸರ್, ಆಮೇಲೆ ಅಸಿಸ್ಟೆಂಟ್ ಫೈರ್ ಸ್ಟೇಷನ್ ಆಫೀಸರು, ಲೀಡಿಂಗ್ ಫೈರ್ಮನ್ ಅಂತ ಇರ್ತಾರೆ, ಡ್ರೈವರ್ಸು, ಫೈರ್ಮನ್ಗಳಂತ. ಸೊ ಇದೊಂದು ನಮ್ದು ಆರ್ಗನೈಸೇಷನ್ ಚಾರ್ಟ್. ಸೊ ಫೈರ್ಮನ್ ಇಂದ ಹಿಡ್ಕೊಂಬಿಟ್ಟು ಡಿ ಜಿ ತನಕ ನಮ್ದೊಂದು ಆರ್ಗನೈಸೇಷನ್ ಇರುತ್ತೆ. ಸೊ ಏನೋ ಆಗು ಹೋಗು ಇದ್ರು ಕೂಡ ನಮ್ಮ ಡಿ ಜಿ ಇಸ್ ದ ಫೈನಲ್ ಅಥಾರಿಟಿ, ಅವರಲ್ಲೇನೆ ಎಲ್ಲ ಕಂಪ್ಲೀಟ್ ಆಗಿ ಮುಗಿತದೆ.
0: ಈ ಒಂದು ಇಲಾಖೆಯ ದೃಷ್ಟಿಕೋನ ಹಾಗೂ ದೇಹಗಳ ಬಗ್ಗೆ
1: ಎಲ್ಲರಿಗೂ ಗೊತ್ತಿದ್ದಂಗೆ, ಅಗ್ನಿಶಾಮಕ ಇಲಾಖೆ ಅಂದ ತಕ್ಷಣ ಎಲ್ಲರಿಗೂ ಒಂದು ಕಲ್ಪನೆ ಬರೋದೇನಂದ್ರೆ ಫೈರ್ ಆದಾಗ, ಅಗ್ನಿ ಅನಾಹುತಗಳಾದಾಗ ಮಾತ್ರ ಇವ್ರು ಹೋಗ್ತಾರು ಅಂತ.
0: ಹೌದಲ್ವಾ?
1: ಸೊ ಆ ರೀತಿ ಏನೂ ಇಲ್ಲ. ನಮ್ದು ಇಲಾಖೆ ಹೆಸರನ್ನೇ ನಿಮಗೆ ಡಿಫೈನ್ ಮಾಡುತ್ತೆ, ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು. ಸೊ ತುರ್ತು ಸೇವೆಗಳು ಅಂದರೆ ಯಾವುದೇ ರೀತಿಯಾದಂಥ ತುರ್ತು ಸೇವೆ ಆಗಿರ್ಬೋದು. ಸಣ್ಣ ಉದಾಹರಣೆ, ನಾವು ಆಲ್ಮೋಸ್ಟ್ ಯಾರಾದರೂ ಲಿಫ್ಟ್ಗಳಲ್ಲಿ ಸಿಕ್ಕಾಕೊಂಡಾಗ ನಾವು ಹೋಗ್ತೀವಿ, ಯಾರಾದರೂ ಮನೆ ಒಳಗಡೆ ಸಿಕ್ಕಾಕೊಂಡಿದ್ದಾರೆ, ಮನೆ ಓಪನ್ ಮಾಡೋಕೆ ಬರ್ತಿಲ್ಲ ಅಂತಂದ್ರೆ ನಾವು ಹೋಗ್ತೀವಿ. ಸೊ ಯಾವುದೇ ರೀತಿಯಾದಂಥ ಲೈಫ್ ರೆಸ್ಕ್ಯೂಗಳಿಗೆ ನಾವು ಹೋಗ್ತೀವಿ. ಬರೀ ಇಲ್ಲಿ ನಾವು ಮನುಷ್ಯರಿಗೆ ಅಷ್ಟೇ ಸೀಮಿತ ಅಲ್ಲ, ಪ್ರಾಣಿ ಪಕ್ಷಿಗಳ ಅವಕ್ಕೂ ಒಂದು ಜೀವ ಇರುತ್ತೆ, ಆತನ ರಕ್ಷಣೆಗೋಸ್ಕರ ಕೂಡ ನಾವು ಹೋಗ್ತೀವಿ. ಸುಮಾರು ಕಡೆಗೆ ದನಗಳು ಎಮ್ಮಿಗಳು ಬಾವಿಯಲ್ಲಿ ಬಿದ್ದಿರ್ತಾವೆ, ಇಟ್ ಗೋಸ್ ಅರೌಂಡ್ 50 feet, 60 ಫೀಟ್, 70 ಫೀಟ್. ಸೊ ನಾವು ಅಲ್ಲಿಗೆ ಹೋಗಿಬಿಟ್ಟು ಜೀವಂತವಾಗಿ ಆ ಪ್ರಾಣಿಗಳನ್ನ ರಕ್ಷಣೆ ಮಾಡ್ತೇವೆ. ಅದ್ರ ಜೊತೆಗೆ ನಮ್ಮ ಬೆಳಗಾವಿ ಸಿಟಿಯಲ್ಲಿ ಈ ಬರ್ಡ್ ರೆಸ್ಕ್ಯೂಗಳಂತೂ ತುಂಬಾನೇ ಬರ್ತಾ ಇದಾವೆ. ಯಾಕಂದ್ರೆ ಬೆಳಗಾವಲ್ಲಿ ನಾರ್ಮಲಿ ಕೈಟ್ಸ್ಗಳು ತುಂಬಾ ಹಾರಿಸ್ತಾರೆ ಇಲ್ಲಿ.
0: ನಿಜ.
1: ಸೊ ಅದೇನು ದಾರ ಇರುತ್ತಲ್ಲ, ಆ ದಾರ ಪಕ್ಷಿಗಳಿಗೆ ಕಾಲಿಗೆ ಸಿಕ್ಕಾಕೊಂಡು ಎಲ್ಲೋ ಪಕ್ಷಿಗಳು ಸಿಕ್ಕಾಕೊಂಡಿರ್ತವೆ. ಸೊ ನಮ್ಗೆ ಆ ಕರೆಗಳು ಬಂದಾಗೂ ಸಮೇತ ನಾವು ಹೋಗಿಬಿಟ್ಟು ಆ ಪಕ್ಷಿಗಳನ್ನ ರೆಸ್ಕ್ಯೂ ಮಾಡಿಬಿಟ್ಟು ಹಾರ್ಬಿಡ್ತೀವಿ. ಇಲ್ಲ ಅದಕ್ಕೆ ಜಾಸ್ತಿ ಇಂಜುರಿ ಏನಾದರೂ ಆಗಿತ್ತಂದ್ರೆ ಕನ್ಸರ್ನ್ಡ್ ನಾವು ಝೂ ಡಿಪಾರ್ಟ್ಮೆಂಟ್ಗೆ ಅದನ್ನ ಹ್ಯಾಂಡ್ ಓವರ್ ಮಾಡ್ತೇವೆ. ಸೊ ಇಲ್ಲಿ ಬರೀ ನಾವು ಫೈರ್ ಅಷ್ಟೇ ಅಲ್ಲ, ಫೈರ್ ಆದಾಗ ಬರ್ತೇವಿ, ಆಕ್ಸಿಡೆಂಟ್ ಕಾಲ್ಸ್ಗಳಲ್ಲಿ ಆದಾಗ ಹೋಗ್ತೇವಿ, ಬಿಲ್ಡಿಂಗ್ ಕೊಲಾಪ್ಸ್ ಆದಾಗ ಹೋಗ್ತೇವಿ, ಫ್ಲಡ್ ಬಂದಾಗ ಹೋಗ್ತೇವಿ, ಅದ್ರ ಜೊತೆಗೆ ಈ ಪ್ರಾಣಿ ಪಕ್ಷಿಗಳ ರಕ್ಷಣೆ ಇದ್ದಾಗ ಹೋಗ್ತೇವಿ. ಇದು ಎಲ್ಲದ್ರ ಜೊತೆಗೆ ಹ್ಯುಮ್ಯಾನಿಟೇರಿಯನ್ ಬೇಸಿಸ್ ಮೇಲೆ ಯಾರಿಗಾದರೂ ಕಷ್ಟ ಅಂತ ಬಂದರೂ ಕೂಡ ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ನಮ್ಮ ಏನಾಗುತ್ತೆ ನಾವು ಸ್ಪಂದಿಸ್ತೇವೆ. ಸೊ ದಿಸ್ ಈಸ್ ಫೈರ್ ಡಿಪಾರ್ಟ್ಮೆಂಟ್.
0: ಅದ್ಭುತ ಸರ್, ಇದನ್ನ ನೀವು ಇಷ್ಟು ವಿವರವಾಗಿ ತಿಳಿಸಿದ್ದಕ್ಕೆ ಧನ್ಯವಾದ. ಏಕೆಂದ್ರೆ ಅಗ್ನಿಶಾಮಕ ಅಂತ ಇಕ್ಕೊಂಡ ತಕ್ಷಣ ಎಲ್ಲರಿಗೂ ನೆನಪಾಗೋದು ಬರೇ ಅದೇ. ಅಂಡ್ ನಿಮಗೂ ಹೇಳ್ತೇನೆ, ಈ ನಮ್ಮ ಸಿನಿಮಾ ಆಗ್ಲಿ ಸೀರಿಯಲ್ಗಳಾಗ್ಲಿ ಅಲ್ಲಿ ಅಗ್ನಿ ಅಂದ್ರೆ ಅಷ್ಟಕ್ಕೆ ಬರ್ತಾರೆ, ಅಷ್ಟಕ್ಕೆ ಸೀಮಿತವಾಗಿತ್ತು. ಆದ್ರೆ ನೀವು ಮೂಕ ಪ್ರಾಣಿಗಳಿಗಾಗಲಿ, ಫ್ಲಡ್ಸ್ ಆಗಿರಲಿ, ಅಂಡ್ ಈಗ ನೀವು ಹ್ಯುಮ್ಯಾನಿಟೇರಿಯನ್ ಬೇಸಿಸ್ ಅಂತ ಹೇಳಿದ್ರೆ ಅದಕ್ಕೂ ಆಗಲಿ ಒಂದು ಡೀಟೇಲ್ಡ್ ಆಗಿ ಹೇಳಿದ್ರೆ, ಇಂಥ ಪರಿಸ್ಥಿತಿಯಲ್ಲಿ ಇನ್ನೊಂದು ಪ್ರಶ್ನೆ ಏನು ಹುಟ್ಟು ಬರುತ್ತೆ, ಹೇಗೆ ಸಂಪರ್ಕಿಸಬಹುದು ನಿಮಗೆ?
1: ನೇರವಾಗಿ ಎಲ್ಲ ಜನ ಏನು ಮಾಡ್ತಾರೆ ಅಂದರೆ 108 ಅಥವಾ 112ಗೆ ಕಾಲ್ ಮಾಡ್ತಾರೆ.
0: ಹೌದು.
1: ಬಟ್ ಇಲ್ಲಿ ಪ್ರಾಬ್ಲಮ್, ಅದು ಕರೆಕ್ಟ್ ಇದೆ ಪ್ರೊಸೀಜರ್. ಯಾಕಂದ್ರೆ 112 ಕಾಲ್ ಮಾಡಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ, ಅಲ್ಲೊಂದು ಕಂಟ್ರೋಲ್ ರೂಮ್ ಅಂತ ಏನಿರುತ್ತಲ್ಲ, ಕಂಟ್ರೋಲ್ ರೂಮಲ್ಲಿ ಎಲ್ಲ ಇಲಾಖೆಯವರು ಕೂತಿರ್ತಾರೆ. ಸೊ ಫೈರ್ಗೆ ಸಂಬಂಧಪಟ್ಟಂಗೆ ಅವ್ರ ತಕ್ಷಣಕ್ಕೆ ನಮಗೆ ಕಾಲ್ ಕೊಡ್ತಾರೆ. ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ಯಾರೇ 108ಗಾಗಿರಲಿ 112ಗೆ ಕಾಲ್ ಮಾಡಿದಾಗ ಟೈಮ್ ಡ್ಯೂರೇಷನ್ ಜಾಸ್ತಿ ಆಗ್ತದೆ. ಅವ್ರು ಅಲ್ಲಿ ಕಾಲ್ ಮಾಡ್ತಾರೋ, ಅವ್ರ ಫೋನ್ ರಿಸೀವ್ ಮಾಡಿ ಅವ್ರ ಡೀಟೇಲ್ಸ್ನ ತೊಗೊಂಡು ಅವ್ರ ಕನ್ಸರ್ನ್ ಸ್ಟೇಷನ್ಗೆ ಅವ್ರ ಫೋನ್ ಹಚ್ಚಿ ಅವರೆಲ್ಲ ಇನ್ಫಾರ್ಮೇಷನ್ ನಾವು ಮತ್ತೆ ಕನೆಕ್ಟ್ ಮಾಡಿ ತಗೊಳ್ಳೋ ತನಕ ಒಂದು 4-5 ಮಿನಿಟ್ ಟೈಮ್ ಗ್ಯಾಪ್ ಆಗ್ತದೆ. ಅದರ ಬದಲಾಗಿ ಆಲ್ಮೋಸ್ಟ್ ನಮ್ಮ ಸ್ಟೇಷನ್ಗಳಲ್ಲಿ ಲ್ಯಾಂಡ್ ಲೈನ್ ಇರ್ತದೆ, ಆ ಲ್ಯಾಂಡ್ ಲೈನ್ಗೆ ನೇರವಾಗಿ ನೀವೇ ಕಾಲ್ ಮಾಡಿದ್ರೆ ಅಂತಂದರೆ ಅದೇನು ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ನ ನಾವು ರೆಡ್ಯೂಸ್ ಮಾಡ್ಬೋದು. ಆ ಎರಡು ಅಥವಾ ಮೂರು ಮಿನಿಟ್ ಏನು ಗ್ಯಾಪ್ ಇರುತ್ತಲ್ಲ, ಆ ಮೂರು ಮಿನಿಟ ನಾವು ಆ ಅಗ್ನಿ ಕರೆ ಸ್ಪಾಟ್ಗೆ ಬೇಗ ರೀಚ್ ಆಗ್ಬೋದು. ಸೊ ನಾವು ಬೇಗ ರೀಚ್ ಆಗೋದ್ರಿಂದ ಆಗುವಂಥ ಅನಾಹುತನ ತಡೆಗಟ್ಬೋದು, ಪ್ರಾಪರ್ಟಿ ಸೇವ್ ಮಾಡ್ಬೋದು, ಲೈಫ್ ಸೇವ್ ಮಾಡ್ಬೋದು. ಸೊ ಹಾಗಾಗಿ ಆಲ್ಮೋಸ್ಟ್ ನಾ ಎಲ್ಲರಿಗೂ ಹೇಳೋದೊಂದೇ, ಆದಷ್ಟು ನೀವು ಯಾವ ಏರಿಯಾದಲ್ಲಿ ಇರ್ತೀರಿ ಆ ಏರಿಯಾದ್ದು ಲೋಕಲ್ ಫೈರ್ ಸ್ಟೇಷನ್ ನಂಬರ್ನ ಕಲೆಕ್ಟ್ ಮಾಡಿ ನಿಮ್ಮ ಮೊಬೈಲ್ಗಳಲ್ಲಿ ಇಟ್ಕೊಳ್ಳೋದು ಭಾಳ ಉತ್ತಮ. ಸೊ ಆ ರೀತಿ ಮಾಡಿದ್ದಲ್ಲಿ ತಕ್ಷಣ ಸ್ಪಂದಿಸಬಹುದು.
0: ಬಹಳ ಮುಖ್ಯವಾದ ಪಾಯಿಂಟ್ಸ್ಗಳನ್ನು ನೀವು ಹೇಳಿದ್ರಿ. ಇಂತಹ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಅಥವಾ ಇಂತಹ ಒಂದು ಗಂಭೀರ ಪರಿಸ್ಥಿತಿಯಲ್ಲಿ ಸಮಯ ಎಷ್ಟು ಉಳಿಸಬಹುದು, ಎಷ್ಟು ತಕ್ಷಣ ನಿಮ್ಮನ್ನು ರೀಚ್ ಆಗ್ಬೋದು, ಅದು ಬಹಳ ಮುಖ್ಯ ಅಂತ.
1: ಹೌದು
0: ಹೌದು, ಯಾಕೆಂದರೆ ಅಲ್ಲಿ ಟೈಮ್ ಇಸ್ ಗೋಲ್ಡನ್ ಟೈಮ್ ಅಂತ ಹೇಳ್ತಾರೆ ಆ ಒಂದು ಸಂದರ್ಭದಲ್ಲಿ. ಸೊ ಈಗ ಒಂದು ಉದಾಹರಣೆಗೆ ಗ್ಯಾಸ್ ಲೀಕ್, ಮನೆ ಗ್ಯಾಸ್ ಲೀಕಿಂದ ಹಿಡಿಯೋಣ. ಸಾರ್ವಜನಿಕರಿಗೆ ಅದೇ ಒಂದು ಚಿಂತೆ ಇರುತ್ತೆ, ಗ್ಯಾಸ್ ಲೀಕ್ ಆದಾಗ, ಗ್ಯಾಸ್ ಸ್ಮೆಲ್ ಬಂದಾಗ ಯಾವ ರೀತಿ ಸ್ಪಂದಿಸ್ಬೋದು, ಯಾವ ರೀತಿ ಸ್ಟೆಪ್ಸ್ ಇಡ್ಬೋದು, ಹೆಜ್ಜೆ ಇಡ್ಬೋದು, ಅದ್ರ ಬಗ್ಗೆ ತಿಳಿಸಿ.
1: ಈ ಗ್ಯಾಸ್ ಅನ್ನೋದ್ರ ಬಗ್ಗೆ ಬಹಳನ ಇಂಪಾರ್ಟೆಂಟು, ಪ್ರತಿ ಒಬ್ರು ತಿಳ್ಕೊಳ್ಬೇಕಾದಂಥದ್ದು. ನಾನು ಈ ಸೆಷನ್ನ ಆದಷ್ಟು ಇದನ್ನ ಜಾಸ್ತಿ ಹೇಳಕ್ಕೆ ಇಷ್ಟಪಡ್ತೀನಿ. ಕಾರಣ ಅಂತಂದ್ರೆ ಪ್ರತಿ ಮನೆಗಳಲ್ಲಿ ನಾವು ಒಂದು ಸಿಲಿಂಡರ್ ಅಥವಾ ಎರಡು ಸಿಲಿಂಡರ್ಗಳನ್ನ ಇಟ್ಕೊಂಡಿದ್ದೀವಿ. ಸೊ ಒಂದು ಸಿಲಿಂಡರ್ ಬಂದ್ಬಿಟ್ಟು ಅದು ಎಷ್ಟು ಡೇಂಜರ್ ಅಂದ್ರೆ, ಒಂದು ಪೆಟ್ರೋಲ್ ಬಾಂಬನ್ನ ನಾವು ಮನೆಯಲ್ಲಿ ಇಟ್ಕೊಂಡಿದ್ದೇವೆ ಅಂತ ಅರ್ಥ. ಸೊ ಒಂದು ಪೆಟ್ರೋಲ್ ಬಾಂಬ್ ಬ್ಲಾಸ್ಟ್ ಆದಾಗ ಎಷ್ಟು ಅನಾಹುತ ಕ್ರಿಯೇಟ್ ಮಾಡುತ್ತೆ, ಅಷ್ಟು ಅನಾಹುತ ಒಂದು ಸಿಲಿಂಡರ್ ಬ್ಲಾಸ್ಟ್ ಆದಾಗ ಕ್ರಿಯೇಟ್ ಮಾಡ್ತದೆ. ಸೊ ಹಾಗಾಗಿ ನಾವು ಪ್ರತಿಯೊಬ್ಬರು ಏನು ಮಾಡ್ತಾ ಇದ್ದೇವೆ ಅಂದ್ರೆ, ನಾವು ಎರಡೆರಡು ಪೆಟ್ರೋಲ್ ಬಾಂಬ್ಗಳನ್ನ ನಾವು ಮನೆಗಳಲ್ಲಿ ಇಟ್ಕೊಂಡಿದ್ದೀವಿ. ಸೊ ಇದು ಎಷ್ಟು ಅದು ನಮ್ಮ ಕಡೆ ಬಂದಾಗ ನಾವು ಕೆಲವೊಂದು ಪ್ರಿಕಾಷನರಿ ಮೇಜರ್ಗಳನ್ನ ನಾವು ಗಮನಿಸ್ಬೇಕಾಗ್ತೈತಿ. ಆಮೇಲೆ ಅದನ್ನು ಕಂಪಲ್ಸರಿಯಾಗಿ ನಾವು ಖುದ್ದಾಗಿ ಮಾಡಬೇಕಾಗ್ತದೆ. ಸೊ ಅವು ಏನಂತ ನಾ ಹೇಳ್ತೇನೆ, ಇಂಪಾರ್ಟೆಂಟ್ ಆಗಿ ಫಸ್ಟ್ ನಮ್ಮ ಮನೆಗೆ ಸಿಲಿಂಡರ್ ಬಂತಂದ್ರೆ ಅದು ಯಾರು ನಮಗೆ ತಂದು ಕೊಡ್ತಾರಲ್ಲ ಅವರು ಅಲ್ಲೇ ಇರಬೇಕ್ರಿ. ಫಸ್ಟ್ ಕ್ಯಾಪ್ನ ಓಪನ್ ಮಾಡಿಬಿಟ್ಟು ಆ ನಾಬ್ ಒಳಗಡೆ ನೀರನ್ನ ಹಾಕ್ಬೇಕು. ಸೊ ನೀರನ್ನ ಹಾಕಿದಾಗ ಏನಾಗುತ್ತೆ, ಇನ್ ಕೇಸ್ ಏನಾದರೂ ಲೀಕೇಜ್ ಇದ್ರೆ ಬಬಲ್ಸ್ ಬರಾಕ್ ಸ್ಟಾರ್ಟ್ ಹಾಕೋರು. ಸೊ ಅಲ್ಲಿ ಬಬಲ್ಸ್ ಬರಾಕತ್ತಂತಂದ್ರೆ ಆ ಥರ ಅರ್ಥ ಲೀಕೇಜ್ ಐತಿ ಅಂತ. ಸೊ ಅವ್ರು ಯಾರು ನಮಗೆ ಕೊಡಕ್ಕೆ ಬಂದಿರ್ತಾರಲ್ಲ ಏಜೆಂಟು, ಅವ್ರಿಗೆ ಹೇಳಬೇಕು ಬಬಲ್ಸ್ ಬರ್ತಾ ಇದ್ದಾವಪ್ಪ ಇದನ್ನು ಸ್ಟಾಪ್ ಮಾಡಂತ. ಸೊ ಅವ್ರೇನು ಮಾಡ್ತಾರೆ, ಒಂದು ಅಲ್ಲಿ ಒಳಗಡೆ ನಾಬ್ ಇರ್ತದೆ ಅದನ್ನು ಪ್ರಿಕ್ ಮಾಡ್ತಾರೆ. ಸೊ ಪ್ರಿಕ್ ಮಾಡಿದಾಗ ಮೋಸ್ಟ್ ಪ್ರಾಬಬ್ಲಿ ಲೀಕೇಜ್ ಸ್ಟಾಪ್ ಆಗಬಹುದು, ಆಗ್ತದೆ ಅಂತ ಗ್ಯಾರಂಟಿ ಕೊಡಲ್ಲ, ಆಗಬಹುದು. ಸೊ ಅದು ಅವ್ರು ಮಾಡಿದ ನಂತರ ಮತ್ತೆ ನೆಕ್ಸ್ಟ್ ಟೈಮ್ ನೀವು ಚೆಕ್ ಮಾಡಬೇಕು ಅದನ್ನು. ಓಕೆ, ನೆಕ್ಸ್ಟ್ ಟೈಮ್ ನೀವು ನೀರು ಹಾಕಿ ಚೆಕ್ ಮಾಡಿದಾಗ ಬಬಲ್ಸ್ ಬಂದಿಲ್ಲ ಅಂತಂದರೆ ಓಕೆ ಲೀಕೇಜ್ ಸ್ಟಾಪ್ ಆಗಿದೆ ಅಂತ ಅರ್ಥ. ಇನ್ ಕೇಸ್ ಮತ್ತೂ ಕಂಟಿನ್ಯೂ ಆಗಿ ಬಬಲ್ಸ್ ಬರಾಕತ್ತು ಅಂದ್ರೆ ಅದ್ರ ಒಳಗಡೆ ಒಂದು ಬ್ಲ್ಯಾಕ್ ಕಲರ್ ವೈಸರ್ ಇರ್ತದ, ಆ ವೈಸರ್ ಏಕದಮ್ ಮೈನ್ಯೂಟ್ ಕ್ರ್ಯಾಕ್ ಬಿದ್ದಿದ್ರು ಕೂಡ ಕಂಟಿನ್ಯೂಸ್ ಆಗಿ ಲೀಕೇಜ್ ಇರ್ತದೆ. ಸೊ ಅದನ್ನ ಚೇಂಜ್ ಮಾಡಿ ಕೊಡಕ್ಕೆ ಹೇಳಬೇಕು ಅವ್ರಿಗೆ. ಸೊ ಅವ್ರು ಅದನ್ನು ಚೇಂಜ್ ಮಾಡಿ ಕೊಟ್ಟಮೇಲೆ ಮತ್ತೂ ಒಂದ್ಸಲ ನೀವು ನೀರು ಹಾಕಿ ಚೆಕ್ ಮಾಡಬೇಕು. ಯಾಕೆ ಅಂತಂದ್ರೆ ನಾವು ದುಡ್ಡು ಕೊಡ್ತಾ ಇದ್ದೇವೆ, ಇದು ಫ್ರೀ ಆಗಂತೂ ಅವ್ರು ನಮ್ಗೆ ಕೊಡಲ್ಲ. ಸೊ ದುಡ್ಡು ಕೊಟ್ಟು ಒಂದು ಪೆಟ್ರೋಲ್ ಬಾಂಬ್ನ ತೊಗೊಂಡು ಹೋಗಿ ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋದು ಎಷ್ಟು ಸೇಫ್? ಸೊ ಹಾಗಾಗಿ ಈ ಲೀಕೇಜ್ ಟೆಸ್ಟ್ ಮಾಡೋದು ಭಾಳನ ಇಂಪಾರ್ಟೆಂಟ್. ಸೊ ಲೀಕೇಜ್ ಟೆಸ್ಟ್ ಅವ್ರು ಮಾಡೋದಲ್ಲ, ನಾವು ಮಾಡಬೇಕು. ಸಿಲಿಂಡರ್ ಲೀಕ್ ಇಲ್ಲ ಅಂತ ಕನ್ಫರ್ಮ್ ಮಾಡಬೇಕಾಗಿದ್ದು ನಾವು. ಒನ್ಸ್ ಲೀಕ್ ಇಲ್ಲ ಅಂತ ಕನ್ಫರ್ಮ್ ಆದಮೇಲೆ ನೀವು ಆ ಸಿಲಿಂಡರ್ನ ಎಷ್ಟು ವರ್ಷ ಆದರೂ ಯೂಸ್ ಮಾಡಿ, ತೊಂದರೆ ಆಗಲ್ಲ. ಬಟ್ ಆ ಲೀಕೇಜ್ ಇದ್ದಂಥ ಸಿಲಿಂಡರ್ನ ಆದಷ್ಟು ಮನೆ ಒಳಗಡೆ ಒಯ್ಯಬಾರ್ದು, ಭಾಳ ಇಂಪಾರ್ಟೆಂಟ್. ಎರಡನೇದು ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ಅದರ ಎಕ್ಸ್ಪೈರಿ ಡೇಟ್. ಸೊ ಈ ಎಕ್ಸ್ಪೈರಿ ಡೇಟನ್ನು ಚೆಕ್ ಮಾಡೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು. ಯಾಕೆ ಅಂತಂದ್ರೆ ಆ ಸಿಲಿಂಡರ್ನ ತುಂಬಬೇಕಾದ್ರೆ ತುಂಬ ಪ್ರೆಷರಿಂದ ತುಂಬಿರ್ತಾರೆ ಅದರೊಳಗಡೆಗೆ. ಸೊ ಆ ಪ್ರೆಷರ್ನ ಅದು ವಿತ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಆಗಿಲ್ಲ ಅಂತಂದ್ರೆ ಎಕ್ಸ್ಪ್ಲೋರ್ಡ್ ಆಗೋ ಚಾನ್ಸಸ್ ಇರ್ತದೆ. ಸೊ ಈ ಎಕ್ಸ್ಪೈರಿ ಡೇಟ್ ಏನಕ್ಕೆ ಅಂತಂದ್ರೆ ನಾವೇನು ರೆಡ್ ಕಲರ್ ಔಟರ್ ಕಂಟೈನರ್ ಇರ್ತದಲ್ಲ ಅದರ ಸ್ಟ್ರೆಂಗ್ತನ್ನ ತಿಳ್ಕೊಳ್ಳೋಕ್ಕೆ ಇರ್ತದೆ. ಸೊ ಅದನ್ನು ಹೆಂಗೆ ನಾವು ಐಡೆಂಟಿಫೈ ಮಾಡಬೇಕಂತಂದ್ರೆ ಆ ಸಿಲಿಂಡರ್ಗೆ ಹ್ಯಾಂಡಲ್ ಇರ್ತದಲ್ಲ ಅದಕ್ಕೆ ಮೂರು ಪಟ್ಟಿ ಇರ್ತಾವೆ.
0: ನಿಜ.
1: ಸೊ ಮೂರು ಪಟ್ಟಿ ಒಳಗಡೆಗೆ ಒಂದು ಪಟ್ಟಿ ಮೇಲೆ ಅದ್ರ ವೇಟ್ ಬರ್ದಿರ್ತಾರೆ, 15.6 ಸಮಥಿಂಗ್ ಅದು ಬರ್ದಿರ್ತಾರೆ. ಬಟ್ ಒಂದ್ರ ಮೇಲೆ ಒಳಗಡೆ ಸೈಡು ಅದರ ಎಕ್ಸ್ಪೈರಿ ಡೇಟನ್ನು ಬರ್ದಿರ್ತಾರೆ. ಸೊ ಏನಿರ್ತದೆ ಅಂತಂದ್ರೆ ಅಲ್ಫಾಬೆಟ್ ಎ, ಬಿ, ಸಿ, ಆಮೇಲೆ ಡಿ. ಸೊ ಇವು ನಾಲ್ಕೇ ಅಲ್ಫಾಬೆಟ್ ಇರ್ತಾವೆ ಒಂದು ಸಿಲಿಂಡರಲ್ಲಿ. ಸೊ ಈ ಅಲ್ಫಾಬೆಟ್ ಏನೇ ಹೇಳ್ತಾವಂತಂದ್ರೆ ಈಗ ಎ ಇತ್ತಂತಂದ್ರೆ ವರ್ಷದ್ದು ಮೊದಲನೇ ಮೂರು ತಿಂಗಳುಗಳು, ಜನವರಿ, ಫೆಬ್ರವರಿ, ಮಾರ್ಚ್. ಬಿ ಅಂತಂದ್ರೆ ನೆಕ್ಸ್ಟ್ ಮೂರು ತಿಂಗಳು, ಏಪ್ರಿಲ್, ಮೇ, ಜೂನ್. ಸಿ ಅಂತಂದ್ರೆ ನೆಕ್ಸ್ಟ್ ಮೂರು ತಿಂಗಳು, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಡಿ ಅಂತಂದ್ರೆ ಫೋರ್ತ್ ಕ್ವಾರ್ಟರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್. ಸೊ ಅದರಲ್ಲಿ ಏನು ಬರೆದಿರುತ್ತೆ, ಎ ಬರೆದ್ಬಿಟ್ಟು ಒಂದು ಡ್ಯಾಶ್ ಹೊಡೆದು ಒಂದು ಎಕ್ಸಾಂಪಲ್ ತಗೋಣ, ಒಂದು 25 ಅಂತ ಬರ್ದಿರುತ್ತೆ. ಎ ಡ್ಯಾಶ್ 25 ಅಂದ್ರೆ ಅದರ ಅರ್ಥ ಏನಂತಂದ್ರೆ, ಎ ಅಂತಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಫಸ್ಟ್ ಕ್ವಾರ್ಟರ್, ಡ್ಯಾಶ್ ಬರ್ದೇನು 25 ಅಂತ ಬರ್ದಿರ್ತಾರಲ್ಲ ಅದು 2025 ಇಸ್ವಿ ತನಕ ಅದನ್ನ ನಾವು ಯೂಸ್ ಮಾಡಬಹುದು. ಸೊ ಅದನ್ನ ಎಷ್ಟು ಸಲ ಆದ್ರೂ ಬಳಸ್ಬಹುದು, ತೊಂದರೆ ಇಲ್ಲ 2025 ತನಕ. ಸೊ ಪ್ರತಿ ಒಂದು ಸಿಲಿಂಡರ್ಗಳ ಮೇಲೆ ಅದನ್ನ ಮಾರ್ಕ್ ಮಾಡಿರ್ತಾರೆ, ಎ ಅಂತ ಬರ್ದಿರುತ್ತೆ ಅಥವಾ ಬಿ ಅಂತ ಬರ್ದಿರುತ್ತೆ, ಸಿ ಅಂತ ಬರುತ್ತೆ, ಡಿ ಅಂತ ಬರ್ದಿರುತ್ತೆ. ಅದ್ ಬರ್ದಾದ್ಮೇಲೆ ಡ್ಯಾಶ್ ಹೊಡೆದು ಏನ್ ಇಸ್ವಿ ಬರೀತಾರಲ್ಲ ಅಲ್ಲಿವರೆಗೂ ನಾವು ಅದನ್ನ ಯುಟಿಲೈಸ್ ಮಾಡಬಹುದು. ಇದನ್ನ ಮಾತ್ರ ಬಹಳ ಇಂಪಾರ್ಟೆಂಟ್. ಸುಮಾರು ಸಿಲಿಂಡರ್ಗಳು ಏನಾಗುತ್ತೆ, ಅವರು ಕಣ್ತಪ್ಪಿ ಮೋಸ್ಟ್ಲಿ ಬಂದಿರಬಹುದೇನೋ, ಅಂತ ಸಿಲಿಂಡರ್ ನಮ್ಮ ಮನೆಗೇನ ಬಂದಿತ್ತಂತಂದ್ರೆ ಒಂದು ನೈಟ್ ಸಾಕೋದಕ್ಕೆ ಅನಾಹುತ್ ಆಗಕ್ಕೆ. ಸೊ ಹಾಗಾಗಿ ಮನೆಗೆ ಬಂದಾಗ ಇವೆರಡು ಅಂಶಗಳನ್ನ ತುಂಬಾನೇ ಇಂಪಾರ್ಟೆಂಟ್ ಗಮನ ಹರಿಸ್ಬಿಟ್ಟು ನಾವು ಚೆಕ್ ಮಾಡಬೇಕು. ಒಂದು ಲೀಕೇಜ್, ಎರಡನೇದು ಎಕ್ಸ್ಪೈರಿ ಡೇಟ್. ಸೊ ಇನ್ ಕೇಸ್ ಎಕ್ಸ್ಪೈರಿ ಡೇಟ್ ಮುಗ್ದಿತ್ತು ಅಂತಂದ್ರೆ ಅವ್ರಿಗೆ ನೀವು ವಾಪಸ್ ಕೊಡಿ, ಅವ್ರನ್ನ ತೊಗೊಂಡೋಗಿ ಮತ್ತೆ ಕಂಪ್ನಿ ಕಳಿಸ್ತಾರೆ, ನಿಮಗೆ ಹೊಸ ಸಿಲಿಂಡರ್ನ ಕೊಡ್ತಾರೆ. ಸೊ ಇವೆರಡು ತುಂಬಾನೇ ಇಂಪಾರ್ಟೆಂಟು, ಇದ್ರ ಬಗ್ಗೆ ಭಾಳ ಗಮನ ಹರಿಸ್ಬೇಕು.
0: ಸರ್, ನೀವು ಅದನ್ನ ಹೇಳುವಾಗ ಅದರಲ್ಲಿರೋ ಸೀರಿಯಸ್ನೆಸ್ ಗಂಭೀರ್ಯತೆ ಇನ್ನೂ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ನೋಡಿ, ಬಿಕಾಸ್ ನೀವು ಈ ಇಲಾಖೆಯಲ್ಲಿ ಕೆಲಸ ಮಾಡ್ತೀರಾ, ಈ ಒಂದು ಅನಾಹುತ ಗ್ಯಾಸ್ ಲೀಕೇಜ್ ಸಂಬಂಧಿತ ಬಹಳ ಆಗ್ತಿರಬಹುದು. ಅದಕ್ಕೇನೆ ಒಂದು ಮುಂಜಾಗೃತ ಕ್ರಮವಾಗಿ ಇಷ್ಟು ಚೆನ್ನಾಗಿ ನೀವು ಹೇಳಿದ್ರಿ. ಇದರಲ್ಲಿ ಬಹಳ ಮುಖ್ಯವಾಗಿ ಮನೆಯಲ್ಲಿರೋ ಮಹಿಳೆಯರು ಗೃಹಿಣಿಯರು ಅವರ ಪಾತ್ರ ಹೆಚ್ಚಾಗುತ್ತೆ. ಬಿಕಾಸ್ ಎಸ್, ಅವರ ಅವರಿಗೆ ಈ ಒಂದು ವಿಷಯದ ಬಗ್ಗೆ ಅರಿವು ಮೂಡಿಸೋದು ತುಂಬಾನೇ ಮುಖ್ಯವಾಗುತ್ತೆ. ಸೊ ಈ ಎ ಬಿ ಸಿ ಡಿ ಆ್ಯಂಡ್ ಅಲ್ಲಿರೋ ಆ ಒಂದು ಇಸ್ವಿ ಈಗ 2024. ಸೊ ಅದಿದ್ರೆ ಒಂದು ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಗ್ಯಾಸ್ ಬಂದ ತಕ್ಷಣ ಗ್ಯಾಸ್ ತಗೋತಾರೆ, ಹಣ ಕೊಡ್ತಾರೆ, ಗ್ಯಾಸ್ ತಗೊಂಡು ಇಟ್ಟು ಬಿಡ್ತಾರೆ. ಯಾಕೆಂದ್ರೆ ಅದ್ರ ಮೇಲೆ ಒಂದು ಪ್ಯಾಕ್ ಸೀಲ್ ಇರುತ್ತೆ ಆ್ಯಂಡ್ ಅದು ಕ್ಯಾಪ್ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಬಳಸೋ ಗ್ಯಾಸ್ ಖಾಲಿ ಆಗೋ ತನಕ ಅದನ್ನ ಹಾಗೆ ಇಟ್ಟಿರ್ತಾರೆ. ಅಂತ ಸಂದರ್ಭದಲ್ಲಿ ಅದು ಲೀಕ್ ಆಗ್ತಿರುತ್ತಾ, ಸೀಲ್ ತೆಗಿಬೇಕಾ? ನೀವು ಹೇಳಿದ್ರಿ ಬಂದ ತಕ್ಷಣ ತೆಗೆದು ಚೆಕ್ ಮಾಡಿ ಅಂತ, ಅದನ್ನ ಹಾಗೆ ಅವ್ರು ಇಟ್ಬಿಡ್ತಾರೆ. ಬಿಕಾಸ್ ದಿಸ್ ಇಸ್ ಅ ಜನರಲ್ ಪ್ರಾಕ್ಟೀಸ್, ನಿಮಗೂ ಗೊತ್ತಾಗ್ತಾ ಇದೆ ನಾನು ಹೇಳಿದ. ಬಂದ ತಕ್ಷಣ ಒಳಗೆ ಇಟ್ಬಿಡ್ತಾರೆ. ಇಸ್ ಇಟ್ ಆಲ್ಸೋ ಕೈಂಡ್ ಆಫ್ ಪೆಟ್ರೋಲ್ ಬಾಂಬ್ ಅಂತ?
1: ಶೋರ್, 100% ಆಗತ್ರಿ. ಯಾಕೆ ಅಂತಂದ್ರೆ ಅದ್ ಕ್ಯಾಪ್ ಇದ್ರೂ ಕೂಡ ಅದೇನ್ ನಾವು ವೈಟ್ ಕಲರ್ ಕ್ಯಾಪ್ ನ ಹಾಕ್ತೇವಲ್ಲ, ಇಟ್ ಸೀಲ್ಸ್ ಅರೌಂಡ್ 80%. ಅಂದ್ರೆ ಲೀಕೇಜ್ ಇದ್ರೂ ಕೂಡ 80% ನ ಸೀಲ್ ಮಾಡ್ತದ. ಬಟ್ ಇನ್ 20% ಅದೇನ್ ಗ್ಯಾಸ್ ಆಚೆ ಬರ್ತಿರ್ತೈತಲ್ಲ, ಇಟ್ ವಿಲ್ ಬಿ ಟ್ರೈಂಗ್ ಟು ಎಸ್ಕೇಪ್ ಥ್ರೂ ಎನಿ ಆಫ್ ದ ಲೂಸರ್ ಪಾಯಿಂಟ್.
0: ನಿಜ.
1: ಅಂದ್ರೆ ಎಲ್ಲಾದ್ರೂ ಅದಕ್ಕೆ ಲೂಸ್ ಒಂಚೂರ ಜಾಗ ಶಿಖರನ ಸಾಕು, ಇಟ್ ವಾಂಟ್ಸ್ ಟು ಗೋ ಔಟ್. ಯಾಕಂದ್ರೆ ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆಗಿರ್ತದ. ಸೊ ಆ ಪ್ರೆಷರ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ಇವನ್ ನಾವು ಕ್ಯಾಪ್ ಓಪನ್ ಮಾಡಲಿಲ್ಲ ಅಂದ್ರೂ ಕೂಡ ಲೀಕೇಜ್ ಆಗೋ, ಅಂದ್ರೆ ಲೀಕ್ ಆಗೋ ಚಾನ್ಸಸ್ ಇರ್ತದ್ರೆ. ಸೊ ಬೆಟರ್ ನಾವು ಒಳಗೆ ತಗೊಂಡು ಹೋಗೋಕ್ಕಿಂತ ಮುಂಚೆ ನಾವು ಆಚೆನ ಚೆಕ್ ಮಾಡಿ ಎಲ್ಲ ಕರೆಕ್ಟ್ ಆಗಿತ್ತಂತಂದ್ರೆ ನೀವು ಒಂದು ವರ್ಷ ಒಳಗಡೆ ಇಟ್ಕೊಳ್ರಿ, ಏನು ತೊಂದರೆ ಆಗಲ್ಲ.
0: ಬಹಳ ಮುಖ್ಯವಾದ ಪಾಯಿಂಟ್ ಅನ್ನ ನೀವು ಹೇಳಿದ್ರಿ. ಯಾಕಂದ್ರೆ ಜನರಲ್ ಪ್ರಾಕ್ಟೀಸ್ ಅದೇ, ಬಂದ ತಕ್ಷಣ ಹಣ ಕೊಡ್ತಾರೆ, ತೆಗೆದು ಒಳಗೆ ಇಟ್ಟೇ ಬಿಡ್ತಾರೆ. ಇದನ್ನ ನೀವು ಹೇಳೋದು ಇನ್ನೂ ಹೆಚ್ಚಾಗುತ್ತೆ. ಏಕೆಂದ್ರೆ ಈಗ ಜನರಿಗೆ ಗ್ಯಾಸ್ ಉಳಿತಾಯ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ಅವ್ರು ಅಲ್ಲಿದಲ್ಲೇ ಚೆಕ್ ಮಾಡಿ ನೀರನ್ನ ಹಾಕಿ ಆ ಡೇಟು ನೀರನ್ನ ಹಾಕಿ ಲೀಕೇಜ್ ಅನ್ನ ಚೆಕ್ ಮಾಡ್ತಾರೆ. ಇಲ್ಲದಿದ್ರೆ ಏನಾಗುತ್ತೆ, ಇದು ಸಾಮಾನ್ಯವಾಗಿ ತಗೊಂಡು ಇಟ್ಟೇ ಬಿಡ್ತಾರೆ. ಅಲ್ಲಿಯೂ 80% ಅಲ್ಲಿ 20% ಹೋಗ್ತದಂತ ಹೇಳಿದ್ರೆ ಮಹಿಳೆಯರಿಗೆ ಇನ್ನೂ ಕಾಳಜಿ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಧನ್ಯವಾದ ಅಂತ ಹೇಳಬೇಕು. ಸೊ ಕಾರ್ಯಕ್ರಮದಲ್ಲಿ ಸ್ನೇಹಿತರ ಇವತ್ತಿನ ದಿನ ಈ ಒಂದು ವಿಶೇಷ ಸಂದರ್ಶನ ಕಾರ್ಯಕ್ರಮ ಅಗ್ನಿಶಾಮಕ ದಳ ಹಾಗೂ ತುರ್ತು ಸೇವೆಗಳ ಇಲಾಖೆ, ಈ ಒಂದು ಇಲಾಖೆಯ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಗಳು ಶ್ರೀ ಶಶಿಧರ್ ನಿಲ್ಗಾರ್ ಅವರು. ಅಂಡ್ ಕಾರ್ಯಕ್ರಮದಲ್ಲಿ ಸರ್ ಮುಂದಿನ ಪ್ರಶ್ನೆ, ಬೆಂಕಿ ಅಥವಾ ದುರಂತ ಘಟನೆ ಆದಾಗ ಅಲ್ಲಿರುವ ಸಾರ್ವಜನಿಕರು ಯಾವ ರೀತಿ ಒಂದು ಸ್ಟೆಪ್ಸ್ ತಗೋಬಹುದು ನೀವು ಬರೋಕಿಂತ ಮುಂಚೆ? ಬಿಕಾಸ್ ಎಸ್, ನಾನು ಹೇಳಿದ್ನಲ್ಲ, ಗೋಲ್ಡನ್ ಟೈಮ್ ಅಂತ ಇರುತ್ತೆ.
1: ಯಾವುದೇ ಒಂದು ಫೈರ್ ಆದಾಗ ನಾವು ಆ ಫೈರ್ ಏನ್ ಅನ್ನೋದು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇರ್ತದೆ. ಸೊ ಬೆಂಕಿ ಅಂದ ತಕ್ಷಣ ಎಲ್ಲಾ ಬೆಂಕಿಗಳ ಮೇಲೆ ನಾವು ನೀರನ್ನ ಹಾಕಕ್ಕಾಗಲ್ಲ, ಎಲ್ಲಾ ಬೆಂಕಿಗಳನ್ನ ನಾವು ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡಕ್ಕಾಗಂಗಿಲ್ಲ. ಸೊ ಅದಕ್ಕೆ ಬೆಂಕಿನ ನಾವು ಡಿವೈಡ್ ಮಾಡಿರ್ತೇವೆ. ಸೊ ಬೆಂಕಿ ಏನಂತ ತಿಳ್ಕೊಳ್ಬೇಕು, ಬೆಂಕಿ ಯಾವ್ಯಾವ ಬೆಂಕಿಗಳ ಮೇಲೆ ನಾವು ಏನನ್ನ ಯೂಸ್ ಮಾಡ್ಬೇಕು ಅನ್ನೋದು ತಿಳ್ಕೊಬೇಕು. ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಹಿಯರ್. ಸೊ ಫೈರ್ ಅಂದ ತಕ್ಷಣ ನಾವು ಎಲ್ಲರೂ ನೋಡಿದ್ದೀವಿ, ಬಟ್ ಈ ಬೆಂಕಿ ಹೆಂಗೆ ಆಗ್ತದ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಬೆಂಕಿ ಆಗಕ್ಕೆ ಮೂರು ಕಾರಣಗಳು ಬೇಕು, ಮೂರು ಕಂಪೋನೆಂಟ್ಸ್ಗಳು ಬೇಕು. ಮೂರು ಕಂಪೋನೆಂಟ್ ಅಂತಂದ್ರೆ, ಒಂದ್ ಬಂದ್ಬಿಟ್ಟು ಆಕ್ಸಿಜನ್ ಇರ್ತದೆ ಅಥವಾ ಅಟ್ಮಾಸ್ಫಿಯರಿಕ್ ಏರ್ ಇರುತ್ತೆ, ಎರಡನೇದು ಬಂದ್ಬಿಟ್ಟು ಹೀಟ್ ಇರ್ತದೆ, ಮೂರನೇದು ಬರ್ನಿಂಗ್ ಫ್ಯೂಯಲ್ ಇರ್ತದೆ. ಸೊ ಇವು ಮೂರು ಯಾವಾಗ ಒಂದ್ ಕಡೆ ಶೇಖರಣೆ ಆಗ್ತಾವ, ಸೊ ಯಾವಾಗ ಒಂದು ಟ್ರಯಾಂಗಲ್ ಫಾರ್ಮೇಶನ್ ಆಗ್ತದಲ್ಲ, ಅವಾಗ ಮಾತ್ರ ಫೈರ್ ಕಾಣಿಸ್ಕೊಳ್ತದ. ಇವು ಮೂರಾಗ ಯಾವ್ದಾದ್ರು ಒಂದನ್ನ ನಾವು ತೆಗೆದ್ರು ಕೂಡ ಫೈರ್ನ ನಾವು ಪುಟ್ ಆಫ್ ಮಾಡಬಹುದು. ಸೊ ನಾವು ಕೂಡ ಫೈರ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಇದೇ ಟೆಕ್ನಿಕ್ನ ಯೂಸ್ ಮಾಡ್ತೇವೆ. ಫಸ್ಟ್ ನಾವು ಏನ್ ಮಾಡ್ತೇವೆ ಅಂದ್ರೆ ಅದು ಯಾವ್ದು ಫೈರ್ ಅಂತ ಐಡೆಂಟಿಫೈ ಮಾಡ್ತೇವೆ. ಸೊ ಅದನ್ನ ಬೆಂಕಿ ಹಾರಿಸ್ಬೇಕಾದ್ರೆ ಮತ್ತೆ ಮೂರ್ ತರ ಇದಾವೆ. ಒಂದು ಕೂಲಿಂಗ್ ಅಂತ ಹೇಳ್ತೀವಿ, ನೀರನ್ನ ಹಾಕಿಬಿಟ್ಟು ನಾವು ಕೂಲ್ ಮಾಡ್ತೇವೆ. ಒಂದು ಬೇರ್ಪಡಿಸಿಕೆ ಅಂತ ಹೇಳ್ತೀವಿ, ಸಪ್ರೇಷನ್ ಅಂದರೆ ಯಾವುದೋ ಒಂದು ವಸ್ತು ಸುಡ್ತಾ ಇತ್ತಂತಾರ, ಅದರ ಅಕ್ಕಪಕ್ಕದ್ದು ಎಲ್ಲ ನಾವು ಸಪ್ರೇಟ್ ಮಾಡಿದ್ರು ಕೂಡ ಇರೋ ಅಷ್ಟು ಸುಟ್ಟು ಅಲ್ಲೇ ಮುಗಿದು ಹೋಗ್ಬಿಡ್ತದೆ, ಆ ರೀತಿಯೂ ಮಾಡ್ತೀವಿ. ಇನ್ನೊಂದು ಮುಚ್ಚಳಿಕೆ ಅಂತ ಹೇಳ್ತೀವಿ. ಸೊ ಅದು ಆಯಿಲ್ ಫೈರ್ಗಳಿಗೆ ತುಂಬ ಅನುಕೂಲ ಆಗುವಂಥದ್ದು ಅದು. ಸೊ ಅದ್ರ ಮೇಲೆ ನಾವು ಏನು ಮಾಡ್ತೇವೆ ಅಂದರೆ ಆಕ್ಸಿಜನ್ ಸಪ್ಲೈನ, ಆಮೇಲೆ ಬರ್ನಿಂಗ್ ಫ್ಯೂಯೆಲ್ನ ಅದನ್ನ ಕಟ್ ಆಫ್ ಮಾಡ್ತೀವಿ. ಸೊ ಆ ರೀತಿ ಕಟ್ ಆಫ್ ಮಾಡಿದಾಗ ಏನಿರುತ್ತೆ ಅದು ಕೂಡ ಬೆಂಕಿ ಆರಿಸೋಕ್ಕೆ ಈಸಿ ಆಗ್ತದೆ. ಸೊ ಇವು ಮೂರು ಥರ ಬೆಂಕಿ, ಮೂರು ಥರ ಬೆಂಕಿನ ಆರಿಸುವ ವಿಧಗಳು. ಸೊ ಇವು ಮೂರು ಈ ಬೆಂಕಿಗಳನ್ನು ನಾವು ನಾರ್ಮಲ್ ಆಗಿ ಫೋರ್ ಗ್ರೂಪ್ಸ್ ಆಗಿ ಡಿವೈಡ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಒಂದನೇದು ಬಂದುಬಿಟ್ಟು ಎ ಗ್ರೂಪ್ ಫೈರ್, ಬಿ ಗ್ರೂಪ್, ಸಿ ಗ್ರೂಪ್, ಡಿ ಗ್ರೂಪ್ ಅಂತ ಹೇಳ್ತೇವೆ. ಎ ಗ್ರೂಪ್ ಫೈರ್ಗಳಂತಂದರೆ ಯಾವುದೋ ಒಂದು ವಸ್ತು ಸುಟ್ಟಾದ್ಮೇಲೆ ಬೂದಿ ಆಗುತ್ತಲ್ಲ ಅದನ್ನೆಲ್ಲ ಎ ಗ್ರೂಪ್ಗೆ ಕ್ಯಾಟಗರೈಸ್ ಮಾಡ್ತೀವಿ. ಬಿ ಅಂತಂತಂದರೆ ಲಿಕ್ವಿಡ್ ಫೈರ್ಗಳು, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು. ಸೊ ಆಯಿಲ್ ಫೈರ್ಗಳೆಲ್ಲ ಬಿ ಕ್ಲಾಸ್ಗೆ ಸೇರ್ಪಡೆ ಮಾಡ್ತೀವಿ. ಸಿ ಕ್ಲಾಸ್ ಅಂತಂದರೆ ಗ್ಯಾಸ್ ಫೈರ್ಗಳೆಲ್ಲ, ಡಿ ಕ್ಲಾಸ್ ಅಂತಂದರೆ ಮೆಟಲ್ ಫೈರ್ಸ್ಗಳು. ಸೊ ಡಿಪೆಂಡಿಂಗ್ ಆನ್ ವಾಟ್ ಟೈಪ್ ಆಫ್ ಫೈರ್ ಇಟ್ ಈಸ್, ನಾವು ಆ ಬೆಂಕಿನ ಆರಿಸ್ತೇವೆ. ನೀವು ಕೂಡ ಇನಿಷಿಯಲ್ ಸ್ಟೇಜಲ್ಲಿ ಇದ್ದಾಗ ಬೆಂಕಿನ ಆರಿಸ್ಬೇಕಂತಂದ್ರೆ ಅದನ್ನು ಅದು ಯಾವ ಥರ ಬೆಂಕಿ ಅಂತ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇದೇ ನಾಲ್ಕು ಫೈರ್ ಅಂತ ಹೇಳಿದ್ವಿ, ಅದನ್ನು ಆರ್ಸಕ್ಕೆ ನಾಲ್ಕು ಗ್ರೂಪ್ಗಳು, ನಾಲ್ಕು ಗ್ರೂಪಾಗಿ ಡಿವೈಡ್ ಮಾಡಿದ್ವಿ. ಆ ನಾಲ್ಕು ಗ್ರೂಪ್ನ ಬೆಂಕಿ ಆರಿಸ್ಬೇಕಾದ್ರೆ ನಾಲ್ಕು ಥರ ಮೀಡಿಯಾಗಳನ್ನ ಕಂಡು ಹಿಡಿದಿದ್ದಾರೆ. ಸೊ ಒಂದು ನಾವು ನೀರನ್ನ ಯೂಸ್ ಮಾಡಿಬಿಟ್ಟು ಮಾಡ್ತೀವಿ, ಇನ್ನೊಂದು ಫೋಮ್ ಅಂತ ಹೇಳ್ತೀವಿ, ನೊರೆ ಬರ್ತದೆ ಅದರಿಂದ ಅದನ್ನು ಯೂಸ್ ಮಾಡಿಬಿಟ್ಟು ಮಾಡ್ತೀವಿ, ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅಂತ ಹೇಳ್ತೀವಿ ಅದನ್ನು ಯೂಸ್ ಮಾಡಿಬಿಟ್ಟು ಮಾಡ್ತೀವಿ, ಈಗ ಡ್ರೈ ಕೆಮಿಕಲ್ ಪೌಡರ್ ಅಂತ ಹೇಳ್ತೇವೆ ಅಥವಾ ಎ ಬಿ ಸಿ ಪೌಡರ್ ಅಂತ ಹೇಳ್ತೀವಿ. ಸೊ ಅದನ್ನು ಯೂಸ್ ಮಾಡಿಬಿಟ್ಟು ಬೆಂಕಿನ ಆರಿಸ್ತೇವೆ. ಸೊ ಇವೇನು ನಾಲ್ಕು ಗ್ರೂಪ್ಗಳಂತ ನಾವು ಬೆಂಕಿ ಡಿವೈಡ್ ಮಾಡಿದ್ವಿ, ಅವತ್ತನ್ನು ಆರಿಸೋಕ್ಕೆ ನಾಲ್ಕು ಥರ ಬೇರೆ ಬೇರೆ ಮೀಡಿಯಾಗಳು ಕೂಡ ಇದಾವೆ ಅದನ್ನು ಆರಿಸೋಗೋಸ್ಕರ. ಸೊ ಯಾವುದೋ ಒಂದು ಫೈರ್ನ ಆರಿಸ್ಬೇಕಂತಂದ್ರೆ ಅದು ಯಾವ ಕ್ಯಾಟಗರಿಗೆ ಸೇರ್ತೈತೆ ಅನ್ನೋದು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಇಲ್ಲ ಆದರೆ ಅದರಿಂದ ನಮಗೆ ಅಡ್ವರ್ಸ್ ಎಫೆಕ್ಟ್ ಆಗೋದು ಚಾನ್ಸಸ್ ಇರ್ತದೆ. ಒಂದು ಎಕ್ಸಾಂಪಲ್ ತಗೊಳ್ತೇನೆ, ಒಂದು ಸಣ್ಣ ಎಕ್ಸಾಂಪಲ್ ಆಯಿಲ್ ಫೈರ್ ಆಗಿರುತ್ತೆ. ನಮ್ಮ ಮನೆಯಲ್ಲೇ ತಗೊಳ್ಳೋಣ, ಮನೆಯಲ್ಲಿ ನಾವು ಹಬ್ಬ ಬಂದಾಗ ನಾವು ಎಲ್ಲ ಕರಿ ಏನಾದರೂ ಹಪ್ಪಳ ಕರೆಯೋಕ್ಕೆ, ಚಕ್ಲಿ ಕರೆಯೋಕ್ಕೆ ಎಣ್ಣೆನ ಬಾಯ್ಲ್ ಮಾಡೋಕ್ಕೆ ಇಡ್ತೀವಿ. ಆ ಎಣ್ಣೆ ಬಾಯ್ಲ್ ಮಾಡೋಕ್ಕೆ ಇಟ್ಟಾಗ ಅಲ್ಲಿ ಸಡನ್ಲಿ ಏನಾಗುತ್ತೆ, ಫ್ಲೇಮ್ ಬಂದ್ಬಿಡ್ತೈತೆ, ಬೆಂಕಿ ಹತ್ಕೊಂಡ್ಬಿಡ್ತೈತೆ. ಸೊ ತಕ್ಷಣಕ್ಕೆ ನಾವು ಯಾರೂ ನೀರನ್ನ ಹಾಕಂಗಿಲ್ಲ ಅದರಲ್ಲಿ. ನೀರು ಹಾಕೋದ್ರಿಂದ ಏನಾಗುತ್ತೆ, ಸ್ಪಾರ್ಕಲ್ಸ್ ಇರೋಕ್ಕೆ ಸ್ಟಾರ್ಟ್
2: ಆಗುತ್ತೆ ಜೋರಾಗಿ ಸ್ಪಾರ್ಕ್
1: ಒಂದು. ಎರಡನೇದೇನಾಗುತ್ತೆ, ನಾವು ನೀರು ಹಾಕಿದಾಗ ಆ ಪಾತ್ರೆಯಲ್ಲಿ ನೀರು ತುಂಬಿಕೊಂಡು ಆಯಿಲ್ ಫ್ಲೋಟ್ ಆಯಿಲ್ ಮೇಲೆ ಫ್ಲೋಟ್ ಆಗಿ ಆಚೆ ಸ್ಪಿಲ್ ಆಗೋಕ್ಕೆ ಕೂಡ ಚಾನ್ಸಸ್ ತುಂಬ ಇರೋದು. ಸೊ ಇವನ್ ನಮ್ಮ ಪೇರೆಂಟ್ಸ್ ನಮ್ಗೆ ಇದ್ರ ಬಗ್ಗೆ ಯಾರಿಗೂ ಏನೂ ಗೊತ್ತಿಲ್ಲ, ಆದರೂ ಕೂಡ ಅವ್ರು ಏನು ಮಾಡ್ತಾರೆ ಅಂತಂದರೆ ತಕ್ಷಣಕ್ಕೆ ಒಂದು ಮುಚ್ಚಳ ತೊಗೊಂಡು ಮುಚ್ಚಿಬಿಡ್ತಾರೆ, ಅದ್ರ ಮೇಲೆ ಆಕ್ಸಿಜನ್ ಸಪ್ಲೈನ ಕಟ್ ಮಾಡಿಬಿಡ್ತಾರೆ. ಸೊ ಅಲ್ಲಿಗೆ ಅದು ಫೈರ್ ಪುಟ್ ಆಫ್ ಆಗಿಬಿಡ್ತದೆ. ಸೊ ಅವ್ರಿಗೆ ಅದೊಂದು ಹೇಳಿರ್ತಾರೆ ಅಥವಾ ಯಾವಾಗ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅದು ತಕ್ಷಣಕ್ಕೆ ಮಾಡಿಬಿಡ್ತಾರೆ. ಸೊ ಈ ರೀತಿ ಯಾವುದೇ ಫೈರ್ ಆತಂದ್ರೆ ಅದು ಯಾವ ಥರ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್, ಅದ್ರ ತಕ್ಕಂಗೆ ಎಕ್ಸ್ಟಿಂಗ್ವಿಷಿಂಗ್ ಮೀಡಿಯಾ ಯೂಸ್ ಮಾಡೋದು ಇಂಪಾರ್ಟೆಂಟ್.
2: ಬಹಳ ಅಂದರೆ ಇಷ್ಟೆಲ್ಲ ಮಾಹಿತಿ, ಯಾಕಂದರೆ ನೋಡಿ ಸಹಜವಾಗಿ ನಾನು ಅದೇ ಹೇಳೋನಲ್ಲ, ಸಿನಿಮಾ ಸೀರಿಯಲ್ ಆಗಲಿ ಹಾಂ ಫೈರ್ ಎಕ್ಸ್ಟಿಂಗ್ವಿಷರ್ ಬರ್ತಾರೆ, ನೀರು ಹೊಡಿತಾರೆ, ಹೋಯ್ತು ಅಂತ. ಬಟ್ ಇಷ್ಟು ಡೀಟೇಲ್ ಇದೆ, ಇಷ್ಟೆಲ್ಲ ಮಾಹಿತಿ ನೀವು ಕೊಟ್ಟರಿ, ಅದು ಸಾರ್ವಜನಿಕರಿಗೆ ಕೊಟ್ಟರಿ. ಈಗ ಅದು ಎಣ್ಣೆ ಒಂದು ಉದಾಹರಣೆ ಕೊಟ್ಟರಲ್ಲ, ಬಜ್ಜಿ ಹಪ್ಪಳ ಇದು ಅದು, ಈಗ ಹಬ್ಬ ಸಂದರ್ಭದಲ್ಲಿ ಎಲ್ಲ ಅದೇ ಇರುತ್ತೆ. ಅಂಥ ಸಂದರ್ಭದಲ್ಲಿ ಸಹಜವಾಗಿ ಇದು ಅವರಿಗೆ ಅನ್ನೋಯಿಂಗ್ಲಿ ಮಾಡ್ತಿರ್ತಾರೆ, ಬಟ್ ನೋಡಿ ಇಷ್ಟೆಲ್ಲ ಇರುತ್ತೆ ಅಂತ ಗೊತ್ತಾಯಿತು. ಅಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾದ ಪಾಯಿಂಟ್ ಏನಂದರೆ, ಈ ಬಹುಮಾಡಿ ಅಥವಾ ಅಪಾರ್ಟ್ಮೆಂಟ್ಸ್ಗಳಲ್ಲಿ ಆ್ಯಂಡ್ ದೊಡ್ಡ ದೊಡ್ಡ ಮಾಲ್ಸ್ಗಳಲ್ಲಿಯೂ ಕೂಡ ನೀವು ನೋಡ್ತೀರಾ, ಅಲ್ಲಿ ಒಂದು ಪೋಲ್ ಹತ್ತಿರ ಫೈರ್ ಎಕ್ಸ್ಟಿಂಗ್ವಿಷರ್ ಕೆಂಪು ಕಲರ್ದು ಒಂದು ಸಿಲಿಂಡರ್ ಇಟ್ಟಿರ್ತಾರೆ, ಅದರ ಎಕ್ಸ್ಪೈರಿ ಏನಾದ್ರು ಇರುತ್ತಾ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅನ್ನ ಕೊಡಿ, ಅದನ್ನ ಹೇಗೆ ಬಳಸ್ಬಹುದು ಏನು ಅಂತ.
1: ಈಗ ನಾರ್ಮಲಿ ನಾವು ಬಿಲ್ಡಿಂಗ್ಗಳಿಗೆ ಆಗಿರ್ಬೋದು, ಆಫೀಸ್ಗಳಿಗೆ ಆಗಿರ್ಬೋದು, ನಾರ್ಮಲಿ ಎ ಬಿ ಸಿ ಪೌಡರ್ ಟೈಪ್ ಅಂತ ಒಂದು ಎಕ್ಸ್ಟಿಂಗ್ವಿಷರ್ ಇರ್ತದೆ, ಅದನ್ನ ಆಲ್ಮೋಸ್ಟ್ ಎಲ್ಲ ಕಡೆನೂ ಹ್ಯಾಂಗ್ ಮಾಡಿರ್ತಾರೆ. ಅದು ಬಿಟ್ಟರೆ CO2 ಎಕ್ಸ್ಟಿಂಗ್ವಿಷರ್ಗಳು ಅಂತ ಇರ್ತಾವೆ, ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಗಳು ಇದ್ದಲ್ಲಿ ಹಾಕಿರ್ತಾರೆ. ಅದು ಬಿಟ್ಟರೆ ಇಲ್ಲಿ ಡೀಸೆಲ್ ಜನರೇಟರ್ಗಳು ಇರ್ತಾವೆ, ಅಲ್ಲಿಯೂ ಎ ಬಿ ಸಿ ಇಟ್ಟಿರ್ತೀವಿ, ಸಿ ಓ ಟು ಇಟ್ಟಿರ್ತೀವಿ, ಮರಳದು ಇಟ್ಟಿರ್ತಾರೆ. ಈಗ ಬಿಲ್ಡಿಂಗ್ಗಳಲ್ಲಿ ನಾರ್ಮಲಿ ನಾವು ನೋಡಿದೆ ಫೈರ್ ಫೈಟಿಂಗ್ ಇನ್ಸ್ಟಾಲೇಷನ್ ಇತ್ತಂತಂದ್ರೆ ಎಕ್ಸ್ಟಿಂಗ್ವಿಷರ್ಗಳು ಇರ್ತಾವ್ರೆ, ಅದರಲ್ಲಿ ಹೋಸ್ ರಿಲ್ ಹೋಸ್ ಅಂತ ಇರ್ತದೆ. ಈ ಹೋಸ್ ರಿಲ್ ಹೋಸ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ನಾವು ಮೇಲೆ ಟ್ಯಾಂಕಿಗೆ ಕನೆಕ್ಷನ್ ಕೊಟ್ಟಿರ್ತೀವಿ, ಯಾವುದೇ ಒಂದು ಫೈರ್ ಆಯ್ತಂತಂದ್ರೆ ಎಲೆಕ್ಟ್ರಿಕಲ್ ಸಪ್ಲೈ ಕಟ್ ಆಗಿ ಹೋಗ್ಬಿಡ್ತದ್ರೆ. ಸೊ ನಮ್ಮಲ್ಲಿ ಬೋರ್ ಇರ್ತದೆ, ಕೆಳಗಡೆ ಸಂಪಲ್ಲಿ ಎಷ್ಟು ಬೇಕಷ್ಟು ಫೆಸಿಲಿಟಿ ನೀರು ಇರ್ತದೆ, ಎಲ್ಲ ಇರ್ತದೆ, ಆದರೂ ಕೂಡ ಆ ಟೈಮ್ಗೆ ಯುಟಿಲೈಸ್ ಮಾಡೋಕ್ಕಾಗಲ್ಲ. ಬಟ್ ಮೇಲೆ ಟ್ಯಾಂಕಿಂದ ಕನೆಕ್ಷನ್ ಇರೋದ್ರಿಂದ ಗ್ರಾವಿಟೇಷನಲ್ ಫೋರ್ಸಿಂದ ನೀರು ಆಚೆ ಬರ್ತದೆ ನಮಗೆ. ಸೊ ಈ ಹೋಸ್ ಇಲ್ಲಿ ಹೋಸ್ ಅಂತ ಏನಿದೆಯಲ್ಲ, ಇದು ಒಂದು ಸಾಕು ನಾವು ಅಲ್ಲಿ ಫೈರ್ನ ಪುಟ್ ಆಫ್ ಮಾಡೋಕ್ಕೆ. ಬಟ್ ಅದ್ರ ಬಗ್ಗೆ ಅಲ್ಲಿ ಲೋಕಲೈಟ್ಸ್ಗೆ ಐಡಿಯಾ ಇರಬೇಕು. ಸೊ ಇತ್ತೀಚೆಗೆ ನಾವು ಏನು ಮಾಡ್ತಾ ಇದ್ದೇವೆ ಅಂತಂದ್ರೆ, ಆಲ್ಮೋಸ್ಟ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗಳಿಗೆ ನಾವು ಹೋಗಿಬಿಟ್ಟು ಅಲ್ಲಿ ಪಬ್ಲಿಕ್ಗೆ ಈ ರೆಸಿಡೆನ್ಷಿಯಲ್ ಈ ಇಕ್ವಿಪ್ಮೆಂಟ್ಗಳನ್ನ ಹೆಂಗೆ ಆಪ್ರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ಈಗಾಗಲೇ ಕೊಡ್ತಾ ಇದ್ದೇವೆ. ಈವನ್ ಬೆಳಗಾವಿಯಲ್ಲಿ ಕೂಡ ಈಗ ಸ್ಟಾರ್ಟ್ ಮಾಡಿದ್ದೀನಿ, ಈಗಾಗಲೇ ಸುಮಾರು ಒಂದು 3-4 ಅಪಾರ್ಟ್ಮೆಂಟ್ಗಳಿಗೆ ಹೋಗಿಬಿಟ್ಟು ಅದ್ರ ಬಗ್ಗೆ ಮಾಹಿತಿ ಕೊಟ್ಟೇನಿ ರೀ. ಅದ್ರ ಜೊತೆ ಜೊತೆಗೆ ಈ ಗ್ಯಾಸ್ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದೀನಿ. ಓವರ್ಆಲ್ ಈಗ ನಾವೇನು ಮಾಡ್ತಾ ಇದ್ದಾರೆ, ವಿ ಆರ್ ಟೇಕಿಂಗ್ ಅ ಸ್ಟೆಪ್ ಅಹೆಡ್ ಟು ಎಜುಕೇಟ್ ದ ಪೀಪಲ್ ಹೂ ಆರ್ ಸ್ಟೇಯಿಂಗ್ ಇನ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್. ಇನ್ನೊಂದು ಮುಖ್ಯವಾಗಿ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅಂತ ಬಂದಾಗ ಒಂದು ತುಂಬಾನೇ ಇಂಪಾರ್ಟೆಂಟ್ ಇರ್ತದೆ, ಹೈಟ್ ಆಫ್ ದ ಬಿಲ್ಡಿಂಗ್ ಹೆಂಗೆ ನಾವು ಮೇಲೆ ಹೋಗ್ತೀವಿ, ಅವ್ರ ಬಾಲ್ಕನಿಗಳಿರ್ತಾವ, ಬಾಲ್ಕನಿಗಳನ್ನು ಅವರು ಬ್ಲಾಕ್ ಮಾಡ್ಕೊಳ್ತಾರೆ. ಕಾರಣ ಏನಂತಂದ್ರೆ ಪಕ್ಷಿಗಳು ಮನೆ ಒಳಗಡೆ ಬರ್ತಾವ ಅನ್ನೋದು ಒಂದು ದೃಷ್ಟಿ ಆಗಿರ್ಬೋದು, ಇಲ್ಲ ಅಂತಂದ್ರೆ ನಮಗೇನು ಸಾಮಾನುಗಳು ಹಾಕಾಕನ್ನು ಪ್ರೈವೇಸಿ ಬೇಕನ್ನೋ ದೃಷ್ಟಿಯಿಂದಾಗಿ. ಬಟ್ ಆ ಬಾಲ್ಕನಿನ ನಾವು ಬ್ಲಾಕ್ ಮಾಡೋದು ಎಷ್ಟು ಡೇಂಜರ್ ಅಂತ ಅಂದರೆ, ಏನಾದರೂ ಒಂದು ಸಣ್ಣ ಅನಾಹುತ ಮೇಲೆ ಆಯ್ತು ಅಂತಂದ್ರೆ ನಮಗೆ ಎಕ್ಸೆಸ್ಸೇ ಇರಲ್ಲ ಹೋಗಕ್ಕೆ. ಅವ್ರು ಏನು ಮಾಡ್ತಾರಂತಂದ್ರೆ ಒಂದು ಕಬ್ಬಿನ ಇದರಿಂದ ಗ್ರಿಲ್ಗಳು ಮಾಡಿಬಿಟ್ಟು ವೆಲ್ಡಿಂಗ್ ಮಾಡಿಬಿಟ್ಟು ಬ್ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ಅವ್ರ ಬಾಲ್ಕನಿಗೆ ಈ ಇಲ್ಲಿಂದ ಆ ಕಡೆ ಯಾರು ಹೋಗಬಾರ್ದು ಅಂತ ಹೇಳ್ಬಿಟ್ಟು ವೆಲ್ಡಿಂಗ್ ಮಾಡಿಬಿಟ್ಟು ಎಲ್ಲ ಗ್ರಿಲ್ ವೆಲ್ಡಿಂಗ್ ಮಾಡಿಬಿಟ್ಟು ಬ್ಲಾಕ್ ಮಾಡಿಬಿಡ್ತಾರೆ.
2: ನೀವು ನೋಡೋ ದೃಷ್ಟಿ ತುರ್ತು ಪರಿಸ್ಥಿತಿಯಲ್ಲಿ ಅವರಿಗೆ ಅವ್ರಿಗೆ ಒಳ್ಳೇದಾಗ್ಲಿ
1: ಒಳ್ಳೇದಾಗ್ಲಿ. ಈಗ ಒಂದೇ ಬ್ಯಾಂಗ್ಳೂರಲ್ಲಿ ಒಂದು ಸೇಮ್ ಇನ್ಸಿಡೆಂಟ್ ಆಯ್ತು ರೀ. ಆ ಬ್ಯಾಂಗ್ಳೂರಲ್ಲಿ ಮೋಸ್ಟ್ ಪ್ರಾಬ್ಲಿ 4th or 5th ಫ್ಲೋರ್ ಅಲ್ಲಿ ಫೈರ್ ಆಯ್ತು, ತಾಯಿ ಮಗಳಿಬ್ರು ಸುಟ್ಕೊಂಡು ಸತ್ತು ಹೋದ್ರು. ಅದೇನಾಯ್ತು ಅಂದ್ರೆ ಒಳಗಡೆ ಫೈರ್ ಆಯ್ತು, ಅವ್ರು ಆಚೆ ಬಂದ್ರೆ ಎಲ್ಲಿ ಬಾಲ್ಕನಿಗೆ ಬಂದ್ಬಿಟ್ರ. ಬಟ್ ಬಾಲ್ಕನಿಗೆ ಬರ್ತಿದ್ದಂಗೆ ಏನಾಯ್ತಂತಂದ್ರೆ ಅವ್ರೇನು ವೆಲ್ಡಿಂಗ್ ಮಾಡಿ ಎಲ್ಲ ಗ್ರಿಲ್ಗಳು ಹಾಕೊಂಡ್ಬಿಟ್ಟು ಎಲ್ಲ ಬ್ಲಾಕ್ ಮಾಡಿದ್ರಿಂದ ಅವ್ರಿಗೆ ಆಚೆ ಬರೋಕೆ ಎಕ್ಸಸೈಸ್ ಸಿಗಲಿಲ್ಲ. ಇನ್ನು ಒಳಗಡೆ ಹೋಗ್ತೀನ, ಒಳಗಡೆ ಫೈರ್ ಜಾಸ್ತಿ ಆಗೈತೆ, ಅದು ಅವ್ರಿಗೆ ಧೈರ್ಯ ಆಗಿಲ್ಲ. ಸೊ ಹಾಗಾಗಿ ಏನಾಯ್ತು, ಕಂಪ್ಲೀಟ್ಲಿ ಅವ್ರು ಸ್ಟಕ್ ಆಗಿಬಿಟ್ರಿ. ನಮ್ಮವರಲ್ಲಿ ಹೋಗ್ಬೇಕಂತಂದ್ರೂ ವಿ ಡೋಂಟ್ ಹ್ಯಾವ್ ದ ಅಪ್ರೋಚ್ ರೋಡ್, ನಾವು ಕೂಡ ಬೆಂಕಿ ಒಳಗಡೆಯಿಂದ ಬರಾಕಂತೂ ಆಗಲ್ಲ. ನಾವು ಏನ್ ಮಾಡ್ತೀವಿ, ಇಂಥ ವಿಂಡೋಸ್ಗಳಿದ್ದಲ್ಲಿ ಬಾಲ್ಕನಿಗಳಲ್ಲಿದ್ದಲ್ಲಿ ಅಲ್ಲಿಂದ ನಾವು ಎಂಟರ್ ಆಗಿಬಿಟ್ಟು ನಾವು ಒಳಗಡೆ ಎಂಟರ್ ಆಗ್ಬೋದು ಈಸಿಯಾಗಿ. ಸೊ ಹಾಗೆ ನಮ್ಮವ್ರು ಹೋದ್ರು ಕೂಡ ದೇವರ್ ಹೆಲ್ಪ್ಲೆಸ್, ಯಾಕಂದ್ರೆ ನಮ್ಗೆ ಅದು ಹೋಗಿ ಅಲ್ಲಿ ಕಟ್ ಮಾಡ್ಬೇಕಂದ್ರೆ ಅಲ್ಲಿ ಅಷ್ಟು ಅಂದ್ರೆ ಇಟ್ ಟೇಕ್ಸ್ ಟೈಮ್
2: ಗೋಲ್ಡನ್ ಟೈಮ್.
1: ಹಾ, ಆ ಇದ್ರಲ್ಲಿ ಅವ್ರು ಸಿಕ್ಕಾಕೊಂಡು ಮೊನ್ನೆ ನಾನು ಬಟ್ ಒಂದೆರಡು ಬಿಲ್ಡಿಂಗ್ಗಳಿಗೆ ಹೋದಾಗ ಅಲ್ಲಿ ಪ್ರಾಪರೇಟರ್ಗಳಾಗಿರ್ಬೋದು ಅಥವಾ ಅಲ್ಲಿ ಏನು ಅಧ್ಯಕ್ಷ ಅಂತ ಏನಿರ್ತಾರೆ, ಪ್ರೆಸಿಡೆಂಟ್ ಅಂತ ಏನಿರ್ತಾರೆ, ಅವ್ರಿಗೆ ಕೂಡ ಅದನ್ನ ಐಡೆಂಟಿಫೈ ಮಾಡಿಬಿಟ್ಟು ಅವ್ರಿಗೆ ಹೇಳಿದಾರೆ ಇದನ್ನ ಸೇಫ್ ಅಲ್ಲ, ಓಪನ್ ಮಾಡಿಸ್ರಿ ಅಂತ. ಸೊ ಅಟ್ಲೀಸ್ಟ್ ಅವ್ರು ನಮಗೆ ಫುಲ್ ಫ್ಲಜ್ಡ್ ಆಗಿ ಓಪನ್ ಮಾಡಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಹಾಫ್ ಪೋರ್ಷನ್ ಓಪನ್ ಮಾಡಿದ್ರು ನಾವು ಎಕ್ಸಸ್ ತೊಗೊಳಕ್ಕೆ ಈಸಿ ಆಗ್ತದೆ ಅಂತ. ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ನಾವು ಈ ಸೇಫ್ಟಿ ಏನು ಹೇಳ್ತಾ ಇದ್ದೀವಿ, ಫೈರ್ ಆದಾಗ ಯಾವ ರೀತಿ ಸೇಫ್ಗಾರ್ಡ್ ಆಗಿ ಅವ್ರನ್ನ ನಾವು ಮಾಡಬಹುದು ಅನ್ನೋ ದೃಷ್ಟಿಯಿಂದ ಈ ಸೇಫ್ಟಿ ಪ್ರಿಕಾಷನರಿಗಳನ್ನ ನಾವು ಹೇಳ್ತಿರ್ತಾರೆ. ಸೊ ಅದನ್ನ ಅವ್ರು ಆದಷ್ಟು ಫಾಲೋ ಮಾಡಿದ್ರೆ ಅನುಕೂಲ ಆಗ್ತದೆ.
2: ಇದು ಬರೇ ಟಾಪ್ ಫ್ಲೋರಿಗೆ ಸೀಮಿತವಾಗಿರುತ್ತಾ ಅಥವಾ ಗ್ರೌಂಡ್ ಫ್ಲೋರ್
1: ಇಲ್ಲ? ಇದೇನ ಗ್ರೌಂಡ್ ಫ್ಲೋರ್ ಅಲ್ಲಿ ಏನಾಗುತ್ತೆ, ನಾವು ಹೆಂಗೆ ಇದ್ರು ಎಕ್ಸಸ್ ನಾವು ಬೇಗ ತಗೊಂಡ್ಬಿಡ್ಬೋದು. ಈಗ ಬಿಲ್ಡಿಂಗ್ ಹೈಟ್ ಹೋದಂಗೆ ಏನಾಗತ್ತೀ, ಅದು ಒಂದು ಹೈಟ್ ಆಗುತ್ತೆ, ಎರಡನೇದು ಫೈರ್ ಯಾವ ಕಡೆಯಿಂದ ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ ಏನಾಗ್ತದೆ ಹೇಳಕ್ ಬರಲ್ಲ. ನನಗೆ ಈಸಿ ವೇ ಯಾವ್ದಿರ್ತದ, ಯಾವ್ದಾದ್ರು ವಿಂಡೋ, ಯಾವ್ದಾದ್ರು ಬಾಲ್ಕನಿ, ಅಲ್ಲಿಂದ ನಾ ಹೋದ್ನೆ ಅಂದ್ರೆ ಈಸಿ ಯಾರನ್ನ ಎಸ್ಕೇಪ್ ಮಾಡ್ಕೊಂಡು ನಾನು ಆಚೆ ತಗೊಂಬಂದ್ಬಿಡ್ಬೋದ್ರಿ. ಈ ಒಳಗೆ ಹೋದಂಗೆ ಆ ಫೈರ್ ಎಲ್ಲಿ ಇರ್ತದೆ ಗೊತ್ತಿರಲ್ಲ. ಸೊ ಹಂಗಿದ್ರು ಕೂಡ ನಾವು ಒಳಗಡೆ ನುಗ್ಗೆ ನುಗ್ತೇವ್ರಿ, ಇಲ್ಲ ಅಂತಲ್ಲ, ವಿ ನೆವರ್ ಸ್ಟೆಪ್ ಬ್ಯಾಕ್. ಯಾವ್ದೇ ಕಾರಣಕ್ಕೂ ನಾವು ಸ್ಟೆಪ್ ಬ್ಯಾಕ್ ಅಂತೂ ಮಾಡಂಗಿಲ್ಲ, ನಾವು ಒಳಗಡೆ ಅಂತೂ ಹೋಗೇ ಹೋಗ್ತೀವಿ. ಬಟ್ ಅಲ್ಲಿ ಏನಾಗುತ್ತೆ, ಟೈಮ್ ತಗೊಳ್ತದ್ರಿ. ಆಲ್ಮೋಸ್ಟ್ ಯಾವುದೇ ಒಂದು ಮನಿ ಫೈರ್ ಆದಾಗ ಜನ ನನ್ನ ರಕ್ಷಣೆ ಮಾಡಕ್ ಬಂದಾಗ ಅಥವಾ ಬರ್ತಾರಂತಂದಾಗ ನಾವು ಎಂಥ ಪ್ಲೇಸ್ಗಳಲ್ಲಿ ಇರ್ತೀವಿ ಅಂತಂದ್ರೆ ಒಂದು ಕಿಟಕಿ ಕಡೆ ಇರ್ತೀವಿ, ಬಾಲ್ಕನಿ ಇದ್ರೆ ಬಾಲ್ಕನಿ ಬಂದು ಹೊರಗಡೆ ಆಚೆ ನಿಂತಿರ್ತೀವಿ, ಇಲ್ಲ ಯಾವ್ದಾದ್ರು ಕಿಟಕಿ ಇರ್ತದಲ್ಲ. ಸೊ ಅವ್ರು ಈಸಿಯಾಗಿ ಬಂದ್ರೆ ನಾ ಈಸಿಯಾಗಿ ಹೋಗ್ಬಹುದು ಅಂತ ಇರ್ತದೆ. ಸೊ ಯಾರು ಬಾಗಿಲ ಕಡೆ ಬಂದ್ ನಿಂತಿರಂಗಿಲ್ಲ ಅಥವಾ ಯಾರು ಇದು ಬಂದ್. ಸೊ ನಮಗೆ ಈಸಿ ಅಸೆಸ್, ಆಮೇಲೆ ಅವ್ರನ್ನ ನಾವು ಬೇಗನ ಪಿಕ್ ಮಾಡ್ಬೋದು. ಈಗ ನಮ್ಮ ಮೇನ್ ಡೋರಿಂದ ಹೋದ್ನೆ ಅಂತಂದ್ರೆ ಅವ್ರದ ರೂಮ್ ಹೆಂಗಿರ್ತದ ನಂಗೆ ಗೊತ್ತಿಲ್ಲ. ಸೊ ನಾವು ಹುಡುಕಾಡ್ಕೊಂತ ಹೋಗ್ಬೇಕಾಗ್ತದೆ ಎಲ್ಲ ಕಡೆಗೆ.
2: ಇಲ್ಲ ಇಲ್ಲ, ನೀವು ಇದನ್ನ ಇಲ್ಲಿ ಹೇಳ್ತಾ ಇದ್ದೀರಾ ಶಬ್ದದ ಮುಖಾಂತರ ನನಗೆ ಕಣ್ಣಲ್ಲಿ ಒಂದು ದೃಶ್ಯನೇ ಬರ್ತಾ ಇದೆ, 2611 ಅಜಟೆಕ್, ಅಲ್ಲಿ ಬಾಲ್ಕನಿ ಕಿಟಕಿ ಅಲ್ಲೇ ಹೋಗ್ತಾ ಇದ್ರು ಎಲ್ಲ ಅಗ್ನಿಶಾಮಕ ಆಫೀಸರ್ಸ್ ಆಗಿರಲಿ ಹೀರೋ ಆಗಿರಲಿ ಅಂತ ಸಂದರ್ಭದಲ್ಲಿ ಅವರೇ ಹೋಗ್ತಿರ್ತಾರೆ. ನೀವು ಹೇಳಿದ್ರಿ ಕರೆಕ್ಟ್, ನಾವು ಡೋರ್ ಕಡೆ ಇರುವುದಿಲ್ಲ, ನಾವು ಅಂತ ಸಂದರ್ಭದಲ್ಲಿ ಇರ್ಲಿರ್ತೇವೆ. ಅಂಡ್ ಈಗಿನ ಎಷ್ಟೋ ಬಿಲ್ಡಿಂಗ್ಗಳಲ್ಲಿ ಆ ಗ್ರಿಲ್ಲು ಹಾಕ್ತಾ ಇಲ್ಲ, ನೋಡ್ತಾ ಇದ್ದೇನೆ ನಾನು. ಅದು ಒಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು ನಿಮ್ಮ ದೃಷ್ಟಿಕೋನದ ಪ್ರಕಾರ ನೋಡಿದ್ರೆ ಖಂಡಿತ. ಅಂಡ್ ಕಾರ್ಯಕ್ರಮದಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ, ಈಗ ಕೈಗಾರಿಕಾ ಅವರಿಗೆ ಯಾವ್ದಾದ್ರು ನಿಯಮ ಏನಾದ್ರು ಇದೆ?
1: ಪ್ರತಿಯೊಂದು ಇಂಡಸ್ಟ್ರಿಗಳಿಗೆ ಅವ್ರು ನಮ್ಮ ಕಡೆಯಿಂದ NOC ತಗೊಳ್ಬೇಕಾದ್ರೆ ಅವ್ರಿಗೆ ಸ್ಪೆಸಿಫಿಕ್ ಆಗಿ ಹೇಳ್ತೇವೆ ಅವ್ರಿಗೆ, ಅಂದ್ರೆ ಡಿಪೆಂಡಿಂಗ್ ಅಪಾನ್ ದ ಇಂಡಸ್ಟ್ರಿ. ಫೈರ್ ಫೈಟಿಂಗ್ ಇನ್ಸ್ಟಾಲೇಷನ್ಗಳು ಏನೇನು ಇರಬೇಕು ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ರೆಕಮೆಂಡ್ ಮಾಡಿರ್ತೇವೆ. ಸೊ ಅಕಾರ್ಡಿಂಗ್ಲಿ ಅವ್ರ ಇನ್ಸ್ಟಾಲೇಷನ್ ಮಾಡಿ ಆದ ನಂತರ ನಮ್ಮ ಇಲಾಖೆಯಿಂದ NOC ಪಡ್ಕೊಂಡಿರ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲ ಫ್ಯಾಕ್ಟ್ರಿಗಳಲ್ಲೂ ಮ್ಯಾಕ್ಸಿಮಮ್ ಇನ್ಸ್ಟಾಲೇಷನ್ಗಳನ್ನ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿ ನಮಗೆ ಇನ್ ಕೇಸ್ ನಾನು ಫೈರ್ ಫೈಟಿಂಗ್ ಹೋದಾಗ ನಾವು ಹೋಗೋಕ್ಕಿಂತ ಮುಂಚೆ ಅವ್ರು ಮಾಡ್ತಿರ್ತಾರೆ. ನಾವು ಹೋದ್ಮೇಲೆ ನಾವು ನಮಗೆ ಕೊಟ್ಬಿಟ್ಟು ಅವ್ರಿಗೆ ನಾವು ಏನು ಮಾಡ್ತೇವೆ ಅಂದರೆ ಸಪೋರ್ಟಿವ್ ಆಗಿ ತೊಗೊಂಡು ಅವ್ರನ್ನ ಒಂದು ಕಡೆ ಯುಟಿಲೈಸ್ ಮಾಡ್ತೇವೆ, ನಮ್ಮದೆಲ್ಲ ಒಂದು ಕಡೆ ಯೂಸ್ ಮಾಡ್ತಾರೆ. ಸೊ ಅದ್ರ ತಕ್ಕಂಗೆ ವಾಟರ್ ಫೆಸಿಲಿಟೀಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಯಾವುದೇ ಇಂಥ ಇಂಡಸ್ಟ್ರಿ ಬಂದಾಗ ಲ್ಯಾಕ್ಸ್ ಟುಗೆದರ್ ನಾವು ಸ್ಟೋರ್ ಮಾಡ್ರಿ ಅಂತ ಹೇಳ್ತೇವೆ. ಸೊ ಅಕಾರ್ಡಿಂಗ್ಲಿ ದೇ ವಿಲ್ ಹ್ಯಾವ್ ದ ಪಿಟ್, ಆ ಪಿಟ್ಟಲ್ಲಿ ನೀರು ಸ್ಟೋರೇಜ್ ಇದ್ದೇ ಇರ್ತದೆ. ಆ ನೀರಿಂದ ನಾವು ಪಿಕ್ ಮಾಡಿಕೊಂಡು ನಾವು ಫೈರ್ ಫೈಟಿಂಗ್ ಮಾಡೋಕ್ಕೆ ಅನುಕೂಲ ಆಗ್ತದೆ. ಸೊ ಪ್ರತಿ ಇಂಡಸ್ಟ್ರಿಗೂ ಕೂಡ ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಗಳಿಗೂ ಕೂಡ ಫೈರ್ ಫೈಟಿಂಗ್ ಇನ್ಸ್ಟಾಲೇಷನ್ಗಳನ್ನ ಹಾಕೊಂಡಿರ್ತಾರೆ.
2: ಸರ್, ಈಗ ನಿಮಗೆ ನೇರವಾಗಿ ಒಂದು ಪ್ರಶ್ನೆ ಏನಂದ್ರೆ, ಈ ಒಂದು ಫೈರ್ ಫೈಟರ್ಸ್ ಯಾರು ಇರ್ತಾರೆ, ಇಂಥ ಒಂದು ತುರ್ತು ಪರಿಸ್ಥಿತಿ, ಇಂಥ ಒಂದು ಲೈಫ್ ಸೇವಿಂಗ್ ಪರಿಸ್ಥಿತಿ, ಆಕ್ಚುಲಿ ಆ ಲೈಫ್ ಥ್ರೆಟ್ನಿಂಗ್ ಇದೆ, ನೀವೇ ಲೈಫ್ ಸೇವ್ ಮಾಡ್ತೀರಾ, ಅಂತ ಸಂದರ್ಭದಲ್ಲಿ ಅವರು ಮನುಷ್ಯರಲ್ವಾ, ಸೊ ಅವರ ಒಂದು ಮಾನಸಿಕ ಪರಿಸ್ಥಿತಿ ಹೇಗಿರುತ್ತೆ ಈ ಒಂದು ಸಂದರ್ಭವನ್ನ, ಈ ಒಂದು ಸಿಚುವೇಶನ್ ಅನ್ನ ಟ್ಯಾಕಲ್ ಮಾಡುವಾಗ?
1: ಫೈರ್ ಫೈಟರ್ಸ್ ಅಂತ ಏನಿದಾರಲ್ರಿ, ಅವ್ರದ್ದೆಲ್ಲರದು, ನೀವು ಒಬ್ಬ ಪಿ ಸಿ ಲೆವೆಲ್ ಫೈರ್ಮನ್ ಅಂತ ಹೇಳ್ತಾರೆ ಅವ್ರಿಗೆ, ಅವ್ರಿಗೆ ನೀವು ಹೋಗಿ ಕೇಳಿದ್ರು ಅವ್ರದ್ದು ಒಂದೇ ಮೋಟೋ, ಫಸ್ಟ್ ಇಂಪಾರ್ಟೆಂಟ್ ಲೈಫ್ ಸೇವ್ ಮಾಡೋದು. ವಾಟ್ ಎವರ್ ಇಟ್ ಈಸ್, ಎಂಥ ಬೆಂಕಿ ಇದ್ರೂ ಕೂಡ ವಿ ಗೋ ಇನ್ ಸೈಡ್, ತಗೊಂಡು ಆಚೆ 100% ಬಂದೇ ಬರ್ತದೆ.
2: ಹೌ ಡು ಯು ಬಿಲ್ಡ್ ದಟ್ ಕೈಂಡ್ ಆಫ್ ಮೈಂಡ್ ಸೆಟ್?
1: ಟ್ರೈನಿಂಗ್ ಅಲ್ಲಿ ನಾವು ಮಾಡ್ತೇವ್ರಿ. ಸೊ ನಾವು ಇಲ್ಲಿ ಡೈಲಿ ಇಲ್ಲಿ ಎಲ್ಲ ಅವ್ರಿಗೆ ಡ್ರಿಲ್ಸ್ಗಳನ್ನ ಮಾಡಿದಿರ್ತೈತೆ, ಅಲ್ಲಿ ಇದು ಮಾಡಿರ್ತೀವಿ. ಸೊ ಯಾವ ಒಬ್ಬ ಸಿಬ್ಬಂದಿನೂ ಕೂಡ ಹಿಂದೇಟ್ ಹಾಕಂಗಿಲ್ಲ. ಒಂದ್ಸಲ ಕಾಲಿಗೆ ಹೋದ ಅಂತಂದ್ರೆ ಅದು ಎಂಥದೇ ಕಾಲ್ ಇರಲಿ, 100% ವಿ ಗೋ ಇನ್ಸೈಡ್, ವಿ ಡೂ ಆರ್ ವರ್ಕ್. ಲೈಫ್ಸ್ಗಳಿದ್ದು ಅಂದ್ರೆ ನಮ್ಮ ಲೈಫ್ನ ನಾವು ರಿಸ್ಕ್ ಅಲ್ಲಿ ಹಾಕೊಂಡ್ಬಿಟ್ಟು ಅವ್ರ ಲೈಫ್ನ ನಾವು ಸೇವ್ ಮಾಡ್ಕೊಂಡು ಆಚೆ ಬರ್ತೇವೆ.
2: ನೀವು ಮಾಡ್ತಾ ಇದ್ದೀರಾ?
1: 100% ಮಾಡ್ತೀವಿ.
2: ಸೊ ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ವಿಷಯವಾಗಿತ್ತು ಸ್ನೇಹಿತರೆ, ಇವತ್ತಿನ ದಿನ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಕೊಟ್ಟರು. ಆ್ಯಂಡ್ ಎಸ್, ಅವರಿಗೆ ನಾನು ಧನ್ಯವಾದ ತಿಳಿಸಬೇಕು. ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಗಳು ಶ್ರೀ ಶಶಿಧರ್ ನಿಲ್ಗಾರ್ ಅವರು ಕಾರ್ಯಕ್ರಮದಲ್ಲಿ. ಸರ್, ಕೊನೆಯದಾಗಿ ನಮ್ಮ ಸ್ನೇಹಿತರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ?
1: ಒಂದು ತುಂಬಾನೇ ಇಂಪಾರ್ಟೆಂಟ್, ಈ ಗ್ಯಾಸ್ ಬಗ್ಗೆ ನಾನು ತುಂಬ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇನೆ ಆಲ್ಮೋಸ್ಟ್, ಯಾಕೆಂದ್ರೆ ಪ್ರತಿಯೊಬ್ಬರು ಮನೆಗಳಲ್ಲಿದ್ದೇವೆ, ಎಲ್ಲರೂ ಮನೆಗಳಲ್ಲಿರೋದ್ರಿಂದ. ಈಗ ಮೊನ್ನೆ ನಾನು ನೋಡಿರ್ಬೇಕು, ಒಂದು ಇನ್ಸಿಡೆಂಟ್ ಆಗಿ ಹೋಯ್ತು ಇಲ್ಲೇನೆ ಅಕ್ತಂಗೇರ್ ಹಾಳಲ್ಲಿ. ಸೊ ಅದು ಒಂದು ಇನ್ಸಿಡೆಂಟ್ ಆಲ್ಮೋಸ್ಟ್ 7 ಪೀಪಲ್ಗೆ, 7 ಜನಕ್ಕೆ ಇಂಜುರೀಸ್, ತುಂಬ ಜಾಸ್ತಿ ಇಂಜುರೀಸ್, 3 ಜನಕ್ಕೆ ತುಂಬ ಸೀರಿಯಸ್ ಇಂಜುರೀಸ್ ಆಯಿತು ಅಂತ ಹೇಳ್ಬಿಟ್ಟು ಕೇಳ್ಪಟ್ಟೆ. ಸೊ ಇದರಲ್ಲಿ ಒಂದು ಗಮನ ಹರಿಸ್ಬೇಕಾಯ್ತು ಏನಂತಂದ್ರೆ, ಗ್ಯಾಸನ್ನು ಈಸಿಯಾಗಿ ಯಾರು ತಗೊಳಕ್ಕೆ ಹೋಗ್ಬೇಡ್ರಿ. ಗ್ಯಾಸ್ ತುಂಬಾ ಡೇಂಜರ್. ಅದು ಎಷ್ಟು ನಮಗೆ ಯೂಸ್ಫುಲ್ ಆಗಿದೆ, ಅದ್ರದ್ದು ಒಂದು ಸ್ವಲ್ಪ ಏನಾದ್ರೂ ಅದ್ರ ಜೊತೆಗೆ ನೆಗ್ಲಿಜೆನ್ಸಿ ಮಾಡಿದ್ವಿ ಅಂತಂದ್ರೆ, ನಾವು ಏನು ಗೂಡನ್ನು ಕಟ್ಟಿರ್ತೇವೆ ಆ ಗೂಡನ್ನು ಎಲ್ಲ ಹಾಳು ಮಾಡಿಬಿಡ್ತದ್ರೆ. ಸೊ ಯಾವುದೇ ಕಾರಣಕ್ಕೂ ಗ್ಯಾಸ್ ಬಗ್ಗೆ ನೆಗ್ಲಿಜಿಯನ್ಸಿ ಬೇಡ. ಇನ್ನೊಂದು ಇಂಪಾರ್ಟೆಂಟ್ ಏನಂತಂತಂದ್ರೆ, ರಾತ್ರಿ ಹೊತ್ತಲ್ಲಿ ಮಲಗು ಟೈಮ್ನಲ್ಲಿ ಆ ರೆಗ್ಯುಲೇಟರ್ನ ಆಫ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು, ಕಂಪಲ್ಸರಿ. ಈ ಫ್ಯಾಮಿಲಿ ಮೆಂಬರ್ಸ್ ಆಲ್ಮೋಸ್ಟ್ ಏನು ಮಾಡ್ತಾರೋ, ಹೆಂಗಸರು ಅಷ್ಟೇ ಕಿಚನಲ್ಲಿ ನಾವು ಅವ್ರು ಇರ್ತಾರಂತ ಅವ್ರ ಮೇಲೆ ಜವಾಬ್ದಾರಿ ಬಿಟ್ಬಿಟ್ಟು ಇದು ಬಿಡ್ತೇವೆ. ಇನ್ನೋ ಅವ್ರು ಬರೀ ಅವ್ರದ್ದು ಜವಾಬ್ದಾರಿ ಅಷ್ಟೇ ಅಲ್ಲ, ಅವ್ರು ಅದನ್ನ ಆಫ್ ಮಾಡಿದಾರೋ ಇಲ್ಲೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಬೇಕಾಗಿದ್ದು ನಾವುಗಳು. ಇವನ್ ಅದ್ ಮೇಲ್ ಮತ್ತು ಮೆನ್ನದ ಕೂಡ ಜವಾಬ್ದಾರಿ ಏನಂತಂದ್ರೆ, ರಾತ್ರಿ ಮಲ್ಕೊಳಕ್ಕೆ ಹೋಗಕ್ಕಿಂತ ಮುಂಚೆ ಆ ರೆಗ್ಯುಲೇಟರ್ ಆಫ್ ಆಗೈತೋ ಇಲ್ಲೋ ಚೆಕ್ ಮಾಡೋದು ಬಹಳ ಇಂಪಾರ್ಟೆಂಟ್. ಇನ್ನು ಒಂದು ಇಂಪಾರ್ಟೆಂಟ್ ಹೇಳಕ್ ಏನು ಇಷ್ಟಪಡ್ತೇನೆ ಅಂತಂದ್ರೆ, ಈಗ ಲೀಕೇಜ್ ಆದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಯಾರು ಕೂಡ ಆ ಲೈಟನ್ನ ಆನ್ ಮಾಡೋದಾಗಿರ್ಬೋದು, ಮೊಬೈಲ್ಗಳನ್ನ ಆಪರೇಟ್ ಮಾಡೋದಾಗಿರಬಹುದು, ದಯಮಾಡಿ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕೆ ಅಂತಂದ್ರೆ, ಮೊನ್ನೆ ಆಗಿದ್ದ ಇನ್ಸಿಡೆಂಟು ಅದೇ ಅಕ್ತಂಗೇರ್ ಹಾಳಲ್ಲಿ, ನೈಟಲ್ಲಿ ಎಲ್ಲ ಲೀಕೇಜ್ ಆಗಿಬಿಟ್ಟದ, ಮಣಿ ತುಂಬ ಎಲ್ಲ ಅಕ್ಯುಮುಲೇಟ್ ಆಗಿಬಿಟ್ಟದ. ನಾವು ಮಲಗಿದಾಗ ಆ ಸ್ಮೆಲ್ ನಮಗೆ ಐಡೆಂಟಿಫೈ ಆಗಲ್ಲ. ಸೊ ಯಾರಿಗೋ ಒಬ್ರಿಗೆ ಎಚ್ಚರ ಆಗೈತೆ, ಆವತ್ತ ಏನು ಮಾಡೋಣ, ಅವ್ನು ಗೊತ್ತಾಗೈತೆ ಲೀಕೇಜ್ ಆಗೈತೆ ಅಂತ. ಸೊ ಅದು ಅವ್ನು ಮೋಸ್ಟ್ ಪ್ರಾಬ್ಲಿ ಮೊಬೈಲ್ ಟಾರ್ಚ್ ಆನ್ ಮಾಡೋಕ್ಕೆ ಹೋಗಿದಾನೋ ಗೊತ್ತಿಲ್ಲ, ಬಟನ್ ಆಪ್ರೇಟ್ ಮಾಡೋಕೆ ಹೋಗಿದಾನೋ ಗೊತ್ತಿಲ್ಲ, ಅಥವಾ ಅವ ಏನು ಮಾಡಿಲ್ಲ. ನಾವು ಮನೆಯಲ್ಲಿ ಫ್ರಿಡ್ಜ್ ಇರ್ತೈತಲ್ರಿ, ಫ್ರಿಡ್ಜ್ ಕೂಡ ಕಟ್ ಆಫ್ ಆನ್ ಆಗೋದು ಆಟೋಮೆಟಿಕ್ ಇರ್ತದೆ, ಮೋಸ್ಟ್ ಪ್ರಾಬ್ಲಿ ಅದು ಆಗಿರಬಹುದೇನೋ. ಸೊ ಅದರಿಂದ ಆ ಸ್ಪಾರ್ಕ್ ಸಿಕ್ಕ ತಕ್ಷಣ ಆ ಎಂಟೈರ್ ಗ್ಯಾಸ್ ಏನು ಅಕ್ಯುಮುಲೇಟ್ ಆಗಿತ್ತಲ್ರಿ ಮನೆಯಲ್ಲಿ, ಗ್ಯಾಸ್ ಎಲ್ಲ ಬ್ಲಾಸ್ಟ್ ಆಗಿ ಹೋಯಿತು. ಇಲ್ಲಿ ಸಿಲಿಂಡ್ರಿಗೂ ಏನೂ ಆಗಿಲ್ಲ, ಸ್ಟೌವ್ಗೂ ಏನೂ ಆಗಿಲ್ಲ, ಆದರೆ ಮನೆ ತುಂಬ ಎಲ್ಲ ಬ್ಲಾಸ್ಟ್ ಬಂದ್ಬಿಟ್ಟು ಫ್ಲೇಮ್ ಬಂತು, ಅಷ್ಟೊಂದು ಜನ ಇಂಜುರಿ ಆದರು. ಸೊ ಬ್ಲಾಸ್ಟ್ ಅಂದ ತಕ್ಷಣ ಬರೀ ಸಿಲಿಂಡರ್ ಬ್ಲಾಸ್ಟ್ ಆಕೈತೆ ಅಂತ ಅಲ್ಲ, ಆ ಗ್ಯಾಸ್ ಏನು ಹೋಗಿರ್ತೈತಲ್ಲ, ಅದು ಅದ್ರದ್ದು ಒಂದು ಕ್ಯಾರೆಕ್ಟರ್. ಅದು ಎಲ್ ಪಿ ಜಿದು ಕ್ಯಾರೆಕ್ಟರ್ ಏನಂತಂದ್ರೆ, ಅದು ಲೀಕೇಜ್ ಆದಾಗ ಗಾಳಿಗಿಂತ ಹೆವಿ ಆಗಿರೋದ್ರಿಂದ ಕೆಳಗಡೆ ಸೆಟಲ್ ಆಗ್ತದೆ, ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟು, ಯಾವ ಕಡೆ ವಿಂಡ್ ಡೈರೆಕ್ಷನ್ ಇರ್ತದೆ ಆ ಕಡೆ ಅದು ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗ್ತದ. ಮೂರನೇದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ, ಅದಕ್ಕೆ ಎಲ್ಲಾದರೂ ಒಂದು ಇಗ್ನಿಷಿಯನ್ ಸೋರ್ಸ್ ಅಥವಾ ಒಂದು ಸ್ಪಾರ್ಕ್ ಸಿಕ್ಕರು ಕೂಡ ಅಲ್ಲಿಂದ ವಾಪಸ್ ಫ್ಲಾಶ್ ಬ್ಯಾಕ್ ಆಗಿಬಿಡ್ತದ್ರು. ಅಂದ್ರೆ ಎಷ್ಟು ಗ್ಯಾಸ್ ಆಚೆ ಹೋಗಿರ್ತದಲ್ಲ, ಅದು ಒಂದೇ ಕ್ಷಣಕ್ಕೆ ಎಕ್ಸ್ಪ್ಲೋರ್ಡ್ ಆಗಿಬಿಡ್ತದ್ರು. ಸೊ ಇಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಬೇಕಂತೂ ಏನೂ ಇಲ್ಲ, ಗ್ಯಾಸ್ ಬ್ಲಾಸ್ಟ್ ಆದರೂ ಕೂಡ ಅಷ್ಟು ದೊಡ್ಡ ಅನಾಹುತ ಕ್ರಿಯೇಟ್ ಮಾಡ್ತೈತಿ. ನಾವು ಮನೆಯಲ್ಲಿ ನಾವು ನೋಡ್ಬೋದು, ಗ್ಯಾಸ್ನ ಆನ್ ಮಾಡ್ತೀವಿ, ಲೈಟರ್ ತಕ್ಷಣಕ್ಕೆ ಆನ್ ಆಗಂಗಿಲ್ಲ, ಟಕ್ ಟಕ್ ಟಕ್ ಟಕ್ ಒಂದು ಮೂರು ಸಲ ನಾಲ್ಕು ಸಲ ಆಗ್ತದೆ. ನಾಲ್ಕನೇ ಸಲ ಲೈಟರ್ ಸ್ಪಾರ್ಕ್ ಸಿಕ್ಕಾಗ ಭಗ್ ಅಂತ ಸೌಂಡ್ ಬರ್ತದೆ. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್, ಒಂದು ಸೆಕೆಂಡು, ಒಂದೂವರೆ ಸೆಕೆಂಡು ಅಷ್ಟೇ, ಅಷ್ಟು ಸೌಂಡ್ ಬರ್ತದೆ. ಇನ್ನು ಓವರ್ ನೈಟ್ ಮನೆಯಲ್ಲಿ ಏನಾದರೂ ಲೀಕೇಜ್ ಆಗಿತ್ತಂದ್ರೆ ಏನಾಗ್ತೈತೆ ಪರಿಸ್ಥಿತಿ ಅನ್ನೋಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಅಕ್ತಂಗೆ ಹಾಳದೇನೆ. ಸೊ ಅದಕ್ಕೆ ಇದು ಭಾಳ ಇಂಪಾರ್ಟೆಂಟು, ಎಲ್ ಪಿ ಜಿ ರೆಗ್ಯುಲೇಟರ್ನ ಪ್ರತಿ ದಿನ ಮಲಗೋಕ್ಕಿಂತ ಮುಂಚೆ ಆಫ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಸೊ ಇದೊಂದು ದಯಮಾಡಿ ಎಲ್ಲರೂ, ಇಟ್ ಈಸ್ ಅನ್ ಹಂಬಲ್ ರಿಕ್ವೆಸ್ಟ್ ಫ್ರಮ್ ಮೈ ಸೈಡ್. ಯಾಕೆ ಅಂತಂದರೆ ಒಂದು ಲೈಫ್ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಈ ಅವಕಾಶನ ನಾನು ಯುಟಿಲೈಸ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಾನು ಎಲ್ಲ ಕಡೆಯೂ ಹೋಗಿ ಇದು ಮಾಡೋಕ್ಕಾಗಂಗಿಲ್ಲ. ಸೊ ಥ್ರೂ ದಿಸ್ 90.4 FM ಚಾನೆಲಿಂದ ಸುಮಾರು ಜನಕ್ಕೆ ನಾಲೆಜ್ ಹೋಗ್ತದೆ. ಪ್ಲಸ್ ನೀವು ಅಷ್ಟೇ ತಿಳ್ಕೊಳ್ಳೋದಲ್ಲ, ನಿಮ್ಮ ರಿಲೇಷನ್ಸ್ಗಳಿಗೆ, ಅಕ್ಕಪಕ್ಕ ಮನೆಯವರಿಗೆ ಕೂಡ ಇದನ್ನು ಸ್ವಲ್ಪ ಇನ್ಫಾರ್ಮ್ ಮಾಡಿರಂತ ಈ ಥ್ರೂ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ.
2: ನೀವು ಕೊಡೋ ಇಷ್ಟು, ನೀವು ಕೊಟ್ಟಿದ್ದೀರಾ ಇಷ್ಟು ವಿವರವಾದ ಮಾಹಿತಿ, ಆ ಮಾಹಿತಿಯಲ್ಲಿ ಒಂದು ಕಳಕಳಿ ಇದೆ, ಇತರ ಪ್ರತಿ ಜನರು ಜಾಗೃತರಾಗಲಿ ಅಂತ ನೀವು ಅದನ್ನು ಹೇಳಿಬಿಟ್ರಿ ಖಂಡಿತ. ಸೊ ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಅತಿಥಿಯಾಗಿ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಗಳು ಶ್ರೀ ಶಶಿಧರ್ ನಿಲ್ಗಾರ್ ಅವರು ವಿವರವಾಗಿ ಮಾಹಿತಿಯನ್ನು ಕೊಟ್ಟರು ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯ ಬಗ್ಗೆ. ಸ್ನೇಹಿತರೆ, ಅವರಿಗೆ ಧನ್ಯವಾದ ತಿಳಿಸೋಣ ಸರ್, ನಿಮ್ಮ ಬಹುಮೂಲ್ಯ ಸಮಯ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ, ಥ್ಯಾಂಕ್ ಯು.
2: ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಮಸ್ಕಾರ.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿ ಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ ಓಪಿಡಿ, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ ಕೆಎಲ್ಇ IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಓಪಿಡಿ ನಂಬರ್ 97 ಶರಾವತಿ, ಸೆಕೆಂಡ್ ಫ್ಲೋರ್ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.

0: யாரோ இவனா, யாரோ இவனா, யாரோ இவனா?
1: ಬಂದ ನೋಡು ಮಂಜುನಾಥ್ ಆತ್ಮೀಯ ಸ್ನೇಹಿತರೆ, ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಆತ್ಮೀಯ ಸ್ನೇಹಿತರೆ, ತಾವು ನಮ್ಮ ಕನ್ನಡ ಚಿತ್ರರಂಗದ ನಟಿಯಾದ ಸುಧಾರಾಣಿ ಅವರು ಅಥವಾ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅಭಿನಯಿಸಿರುವ ಚಿತ್ರದ ಗೀತೆಯನ್ನು ರಿಕ್ವೆಸ್ಟ್ ಮಾಡುವುದು ಕಾರ್ಯಕ್ರಮದ ವಿಶೇಷತೆ. ಸೊ ಸ್ನೇಹಿತರೆ, ಬರ್ತಾ ಇದೆ ಮೊದಲನೇ ಗೀತೆ. ಸೊ ಕಾರ್ಯಕ್ರಮದ ಈ ಮೊದಲನೇ ಗೀತೆ ಈ ಚಿತ್ರದ್ದು, ವಿಚ್ ಇಸ್ ಒಂದೇ ನಿಮಿಷ. ಸೊ ಈ ಚಿತ್ರದ ಗೀತೆಯೊಂದಿಗೆ ನಾನು ಪ್ರಸಾರ ಮಾಡ್ತಾ ಇದ್ದೇನೆ. ಸೊ ಸ್ನೇಹಿತರೆ, ನೀವು ಕೂಡ ಉಪೇಂದ್ರ ಸರ್ ಅಭಿನಯಿಸಿರುವ ಅಥವಾ ಸುಧಾರಾಣಿ ಅಭಿನಯಿಸಿರುವ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಇದೇ ಕಾರ್ಯಕ್ರಮದ ವಿಶೇಷತೆ. ಸೊ ಸ್ನೇಹಿತರೆ, ಸೂಪರ್ ಚಿತ್ರದ ಗೀತೆಯೊಂದಿಗೆ ಪ್ರಾರಂಭ ಮಾಡ್ತೇನೆ. ಕಮ್ ಆನ್ ಕಮ್ ಆನ್ ಡೈರೆಕ್ಟರ್, ಬನ್ನಿ ಆತ್ಮೀಯ ಸ್ನೇಹಿತರೆ, ಈ ಗೀತೆಯನ್ನ ಕೇಳೋಣ, ಎಂಜಾಯ್ ಮಾಡೋಣ. ಸೊ ನೀವು ಕೂಡ ಕನ್ನಡ ಚಿತ್ರರಂಗದ ನಟ ನಟಿ ಸ್ಪೆಷಲ್, ಇವತ್ತಿನ ನಟ ನಟಿ ಸ್ಪೆಷಲ್ನಲ್ಲಿ ನಟಿಯಾದ ನಮ್ಮ ಹಿರಿಯ ನಟಿ ಸುಧಾರಾಣಿ ಅವರು ಅಥವಾ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು, ಇವರಿಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಹಾಟ್ಲೈನ್ ಸಂಖ್ಯೆ 9019904904 ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ಭಾಗವಹಿಸಿ. ಮತ್ತೊಮ್ಮೆ ಹೇಳ್ತಾ ಇದ್ದಾನೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ವರ್ಷದ 5ನೇ ತಿಂಗಳು, ತಿಂಗಳಿನ 27ನೇ ದಿನ, ಮೇ 27 2026 ನಿಮ್ಮೊಂದಿಗೆ ನಾವು ಸ್ಪೆಷಲ್ ನಟ ನಟಿ. ಈ ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅಥವಾ ಹಿರಿಯ ನಟಿಯಾದ ಸುಧಾರಾಣಿ ಅವರು, ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿಕೊಂಡು ಅವರು ಅಭಿನಯಿಸಿರುವ ಚಿತ್ರದ ಗೀತೆ ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ನಿಯಮ ಒಂದೇ, ದೇವ್ರದ ಗೀತೆ ಭಕ್ತಿ ಗೀತೆ ಇರಬಾರದು, ಬಿಟ್ಟು ನೀವು ಮಸ್ತ್ ಮಸ್ತ್ ಗೀತೆ ರಿಕ್ವೆಸ್ಟ್ ಮಾಡಬಹುದು, ಅದನ್ನ ಕೇಳಿ ಮಜಾ ಮಾಡಿ.

0: ಯಾರೋ ಇವನು, ಯಾರೋ ಇವನು, ಯಾರೋ ಇವನು.
1: ಬಂದ ನೋಡೋ ಮಂಜುನಾಥ್ ಪೈ. ಆತ್ಮೀಯ ಸ್ನೇಹಿತರೆ, ಓಪನಿಂಗ್ ಗೀತೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅಭಿನಯಿಸಿರುವ ಸೂಪರ್ ಚಿತ್ರದ ಗೀತೆಯೊಂದಿಗೆ ಪ್ರಾರಂಭ ಮಾಡಿದೆ. ರಾಜಶ್ರೀ ಅವರಿಗೆ ಬಹಳ ಇಷ್ಟವಾದ ಗೀತೆ ಅಂತ ಹೇಳಿದ್ರು, ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವಿಶೇಷತೆ, ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ನಟಿಯಾದ ಸುಧಾರಾಣಿ ಅವರು ಅಥವಾ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅಭಿನಯಿಸಿರುವ ಚಿತ್ರದ ಗೀತೆ ರಿಕ್ವೆಸ್ಟ್ ಮಾಡುವುದೆ ಕಾರ್ಯಕ್ರಮದ ವಿಶೇಷತೆ. ಸೊ ಆತ್ಮೀಯ ಸ್ನೇಹಿತರೆ, ಈ ನಟ ನಟಿ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸಿದ್ದಾರೆ ನೋಡೋಣ. ಮನ ಮೆಚ್ಚಿದ ಹುಡುಗಿ ಚಿತ್ರದ ಗೀತೆ ಇದರಲ್ಲಿ ಇದ್ದಾರೆ ನಮ್ಮ ಅಣ್ಣ ಅಣ್ಣ ಶಿವಣ್ಣ ಒಂದಿಗೆ ಸುಧಾರಾಣಿ. ದ ವಂಡರ್ಫುಲ್ ಪೇರ್ ಆಫ್ ಕನ್ನಡ ಚಿತ್ರರಂಗ. ಜೋಡಿ ಅಂದ್ರೆ ಜೋಡಿ, ಇವ್ರು ಜೋಡಿ ರೀ. ಸೊ ಸ್ನೇಹಿತರೆ, ಈ ಗೀತೆಯೊಂದಿಗೆ ವಿಜಯ್ ಕುಮಾರ್ ಬಸ್ಮಿ ಅವರು ಭಾಗವಹಿಸಿದ್ದಾರೆ. ಇದಾದ ತಕ್ಷಣ ಸ್ನೇಹಿತರೆ ಬರ್ತಾ ಇದೆ ಗೀತೆ. ಗೀತೆ ರಿಕ್ವೆಸ್ಟ್ ಮಾಡಿರೋರು ಕಾವ್ಯ ಚಿತ್ರದ್ದು. ಎಸ್, ಈ ಗೀತೆ ರಾಜಶ್ರೀ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಇದರಲ್ಲಿಯೂ ಕೂಡ ನಮ್ಮ ಸುಧಾರಾಣಿ ಅವರು ಇದ್ದಾರೆ. ಅದಾದ ತಕ್ಷಣ ಪ್ರತಾಪ್ ಅನ್ನೋ ಚಿತ್ರದ್ದು ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಚಂದ್ರಕಾಂತ್ ಬಡಗಾವಿಯವರು. ಸೊ ಸ್ನೇಹಿತರೆ, ಇದರಲ್ಲಿಯೂ ಕೂಡ ಮಾಲಾಸಿರಿ ಅವರೊಂದಿಗೆ ಸುಧಾರಾಣಿ ಅವರು ಇದ್ದಾರೆ. ಸೊ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಗೀತೆ, ಅದು ಉಪೇಂದ್ರ ಚಿತ್ರದ್ದು 2000 AD ಲೇಡಿ ಎ ಅನ್ನೋ ಒಂದು ಗೀತೆಯೊಂದಿಗೆ ರತನ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದಾದ ತಕ್ಷಣ ಗೌರಮ್ಮ ಚಿತ್ರದ್ದು, ಆ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸ್ನೇಹಿತರೆ, ಆ ಗೀತೆ ಬಾನಿಂದ ಜಾರಿ ಬಂದ ಶ್ರುತಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಗೀತೆಯೊಂದಿಗೆ. ಅದಾದ ತಕ್ಷಣ ವಿಜಯಲಕ್ಷ್ಮಿ ಅವರು ರಿಕ್ವೆಸ್ಟ್ ಮಾಡಿರುವ
2: ಹಸಿರು ಗಾಜಿನ ಬಳಿ,
1: ಆಹಾ ಸೂಪರ್ ಗೀತೆ. ಸುಧಾರಾಣಿ ಅವರು ಅಭಿನಯಿಸಿರುವ ಅವನೇ ನನ್ನ ಗಂಡ ಚಿತ್ರದ ಹೆಸರು ಯವ್ವ. ನನ್ನ ಗಂಡ ಇಲ್ಲ, ನನಗೆ ಹೆಂಡತಿ ಆಗ್ಬೇಕಲ್ರ, ನನ್ನ ಗಂಡ ಹೆಂಗ್ ನಾ ಹೇಳ್ರಿ ಅಪ್ಪ. ಸೊ ಅವನೇ ನನ್ನ ಗಂಡ ಚಿತ್ರದ್ದು ಈ ಗೀತೆ ಆಗಿದೆ. ಇದರಲ್ಲಿದ್ದಾರೆ ಸುಧಾರಾಣಿಯವರು. ಸೊ ಸ್ನೇಹಿತರೆ, ಅದಾದ ತಕ್ಷಣ H2O ಚಿತ್ರದ್ದು ಗೀತೆಯೊಂದಿಗೆ ಗಣಪತಿ ಭಂಡಾರಿಯವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸೊ ಸ್ನೇಹಿತರೆ, ಬನ್ನಿ ನೀವು ಕೂಡ ಭಾಗವಹಿಸಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದ ವಿಶೇಷತೆ, ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ನಟಿಯಾದ ಸುಧಾರಾಣಿ ಅವರು. ಹಿರಿಯ ನಟಿ ಅಂತ ಹೇಳಕ್ಕಷ್ಟ, ಅವ್ರಿಗೆ ವಯಸ್ಸಾಗಿಲ್ಲ, ಇನ್ನೂ ಹಂಗ ಖೂಬ್ಸೂರತ್ ಏಕ್ದಮ್ ಬ್ಯೂಟಿಫುಲ್ ಆಗಿದ್ದಾರೆ ಸುಧಾರಾಣಿ ಅವರು. ಅಥವಾ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ಕೊಳ್ಳೋದು. ನಮ್ಮ ಹಾಟ್ಲೈನ್ ಸಂಖ್ಯೆ 9019904904. ಮೊಬೈಲ್ ತೆಗಿರಿ, ಲಾಕ್ ತೆಗಿರಿ, ವಾಟ್ಸ್ಆ್ಯಪ್ ಬೇಡ, ಇನ್ಸ್ಟಾಗ್ರಾಮ್ ಬೇಡ, ಫೇಸ್ಬುಕ್ ಬೇಡ, ಯಾರಿಗೂ ಮೆಸೇಜ್ ಮಾಡಬೇಡ್ರಿ. ಡಯಲ್ ಮಾಡಿ 9019904904 ಈ ನಂಬರ್ ಮೇಲೆ ಕರೆ ಮಾಡಿ, ಮೆಸೇಜ್ ಮಾಡಿ ಅಥವಾ ವಾಟ್ಸ್ಆಪ್ ಮೆಸೇಜ್ ಮಾಡಿ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅಥವಾ ಸುಧಾರಾಣಿ ಅವರು ಅಭಿನಯಿಸಿರುವ ಚಿತ್ರದ ಗೀತೆ ಎರಡರಲ್ಲಿ ಒಂದನ್ನ ಆಯ್ಕೆ ಮಾಡ್ಕೊಳ್ಳಿ. ಆತ್ಮೀಯ ಸ್ನೇಹಿತರೆ, ಬರ್ತಾ ಇದೆ ವಿಜಯ್ ಕುಮಾರ್ ಬಸ್ಮಿ ಅವರ ಗೀತೆ, ಕೇಳಿ ಮಜಾ ಮಾಡಿ.

ಸೊ ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಗೀತೆ ರತನ್ ಅವರದು ಆಗಿದೆ. 2008 ಲೇಡಿಯೇ ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಾವು ಶುಭ ಶುಭ ಶುಭ ಬುಧವಾರ, ಈ ಶುಭ ಬುಧವಾರ ಆತ್ಮೀಯ ಸ್ನೇಹಿತರೆ ತಗೊಂಡ್ಬಂದಿದ್ದಾನೆ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಜೋಡಿ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅಥವಾ ಸುಧಾರಾಣಿ ಅವರು. ಬಹಳಷ್ಟು ಜನ ನನಗೆ ತಮ್ಮದೇ ಆದಂತಹ ಒಂದು ಒಳ್ಳೆ ಜೋಡಿಯನ್ನ ಕೊಡ್ತಾ ಇದ್ದಾರೆ. ಈ ಕಡೆ ನೋಡಿ, ರಾಜಶ್ರೀ ಅವರು ಶಶಿಕುಮಾರ್ ಹಾಗೂ ಮಾಲಾಶ್ರೀ ಅವರ ಜೋಡಿಯೊಂದಿಗೆ ಮಾಡಿ ಅಂತ ಹೇಳಿದ್ದಾರೆ. ಈ ಕಡೆ ನಮ್ಮ ರೇಣುಕಾ ಅವರು, ರೇಣುಕಾ ಕಾಮ್ಕರ್ ಅವರು ಪ್ರೇಮ ಅವರು ಒಂದು ಮಾಡು ಅಂತ ಹೇಳಿದ್ದಾರೆ. ಖಂಡಿತ ಮಾಡುವೆ. ಆದ್ರೆ ಜೋಡಿ ಒಂದು ಹಿರಿಯ ನಟಿ ಒಂದು ಹೊಸ ನಟ, ಹಂಗ ಪ್ಲಾನ್ ಮಾಡೋದು. ಯಾಕಂದ್ರೆ ಕೇಳಕ್ಕೂ ಮಜಾ ಬರುತ್ತೆ. ಈಗ ನೋಡಿ ಬರೋ ಗೀತೆಗಳು, ಒಂದು ಸುಧಾರಣಿ ಅವ್ರದ್ದು ಇರುತ್ತೆ, ಒಂದು ಉಪೇಂದ್ರ ಅವ್ರದ್ದು ಇರುತ್ತೆ. ಈಗ ಪ್ರಸಾರವಾಗೋ ಗೀತೆ ಉಪೇಂದ್ರ ಅವರು ಅಭಿನಯಿಸಿರುವ ಚಿತ್ರದ ಹಾಡು. ಬನ್ನಿ ಆತ್ಮೀಯ ಸ್ನೇಹಿತರ, ಹಾಟ್ಲೈನ್ ಸಂಖ್ಯೆ 9019904904, ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸ್ಆಪ್ ಮೆಸೇಜ್ ಮುಖಾಂತರ ಕನ್ನಡ ಚಿತ್ರರಂಗದ ಸುಧಾರಾಣಿಯವರು ಅಭಿನಯಿಸಿರುವ ಚಿತ್ರದ ಹಾಡುಗಳು ಅಥವಾ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅಭಿನಯಿಸಿರುವ ಚಿತ್ರದ ಹಾಡುಗಳು, ಇದೇ ಕಾರ್ಯಕ್ರಮದ ವಿಶೇಷತೆ. ಬನ್ನಿ, ಮತ್ತೆ ಯಾರ್ಯಾರು ಇದೇನು ಗೀತೆ ರಿಕ್ವೆಸ್ಟ್ ಮಾಡಿದರೆ ನೋಡೋಣ.

ನಟ ನಟಿ ಸ್ಪೆಷಲ್ ಕಾರ್ಯಕ್ರಮದ ಮುಂದಿನ ಹಾಡು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅಭಿನಯಿಸಿರುವ ಚಿತ್ರದ ಹಾಡಾಗಿದೆ. ಬಾನಿಂದ ಜಾರಿ ಬಂದ ಆತ್ಮೀಯ ಸ್ನೇಹಿತರೆ, ಈ ಫೇವರೇಟ್ ಗೀತೆ ಅಂತ ಹೇಳಿದ್ರು ರಾಜೇಶ್ ಅವರ ಗೀತೆ ಆಗಿತ್ತು ಪ್ರಸಾರ. ಸೊ ಸ್ನೇಹಿತರೆ, ತಾವು ತಮ್ಮ ತಾಳ್ಮೆ ತೋರಿಸಿ ನನ್ನೊಂದಿಗೆ ಆಲ್ವೇಸ್ ಇರ್ತೀರ, ಅದಕ್ಕೆ ಧನ್ಯವಾದ. ನೆನಪಿರಲಿ, ಯಾವತ್ತಾದರೂ ನೆಟ್ವರ್ಕ್ ಡೌನ್ ಆದರೆ ರಪ್ ಅಂತ ಹಿಂದಿ ಟ್ಯೂನ್ ಆಗುತ್ತೆ, ಬೇಜಾರು ಮಾಡ್ಕೊಳ್ಳಿಕ್ ಹೋಗಬೇಡಿ, ವಾಪಸ್ ನಾನು ಬಂದೇ ಬರುತ್ತೇನೆ. ಸೊ ಸ್ನೇಹಿತರೆ, ನಮ್ಮ ಪದ್ಮಾವರು ಹೇಳಿರುವ ಮಾತು ನನಗೂ ಕೇಳಿ ಅರ್ಥ ಆಗುತ್ತೆ, ಇಷ್ಟು ಪ್ರೀತಿಯಿಂದ ಅವರು ಏನು

ಕೇಳ್ತಾರೆ, ಅದಕ್ಕೆ ಧನ್ಯವಾದ. ನಮ್ಮ ಕಂಚನ್ ಕೋಪಡೆ ಅವರು ಏನ್ ಹೇಳ್ತಾರೆ, ಗುಡ್ ಮಾರ್ನಿಂಗ್ ಮಂಜುನಾಥ್ ಅವರೇ, ಆದಿಕ ಮಾಸದ ಏಕಾದಶಿಯ ಶುಭ. ಇವತ್ತು ಏಕಾದಶಿನಾ? ಹೌದಾ, ಇವತ್ತು ಏಕಾದಶಿ, ನಾನು ಉಪವಾಸ ಮಾಡಬೇಕಲ್ಲ, ನಾನು ಆಲ್ರೆಡಿ ಮಾಡಾಕತ್ತೇನೆ. ಒಂದು ನಿಮಿಷ, ಏಕಾದಶಿ ಇವತ್ತು 2026 ಮೇ ಏಕಾದಶಿ 2026 ಇವತ್ತೈತೇನ್ರಿ? ಅರೆ ಸಾಯಿ ಬಾಬಾ, ಇವತ್ತು ಏಕಾದಶಿ? ಹೇ ನೋಡ್ರಿ ಹೆಂಗ, ನಾನು ಆಲ್ರೆಡಿ ಉಪವಾಸದಲ್ಲಿ ಇದ್ದೇನೆ. ಆ್ಯಕ್ಚುಲಿ ನಾಷ್ಟ ಮಾಡಲಾರ್ದೆ ಬಂದೆ. ನಡ್ರಿ, ಈ ಒಂದು ಮಾತಿನಿಂದ ನಮ್ಮ ಪ್ರೀತಿಯ ಕಾಂಚನ್ ಗೋಪಾಡಿ ಅವರಿಗೆ ಧನ್ಯವಾದ. ಇವತ್ತು ಆಲ್ರೆಡಿ ನಾನು ಉಪವಾಸ, ನನಗೆ ಯಾಕೋ ಹಸಿವತ್ತಿಲ್ಲ. ಇದೇ ಕಾರಣ ನೋಡಿ ಸ್ನೇಹಿತರೆ, ನಾನು ಹೇಳ್ತೇನಲ್ಲ, ಧ್ಯಾನ ಜಪ ಯೋಗ ಮಾಡಿ ಮಾಡಿ ಮಾಡಿ ನೀವು ಈ ಇಡೀ ಯೂನಿವರ್ಸ್ಜೊಂದಿಗೆ ನಿಮ್ಮ ಒಂದು ಅಲೈನ್ಮೆಂಟ್ ಆಗುತ್ತೆ. ಅಲೈನ್ಮೆಂಟ್ ಆದರೆ ಯಾವ ದಿನ ಏಕಾದಶಿ ಇರುತ್ತೋ ಆ ದಿನ ಹಸಿವೆ ಹತ್ತುವುದಿಲ್ಲ. ಇವತ್ತು ಮುಂಜಾನೆ ನನಗೆ ಹಸಿವು ಹತ್ತಿಲ್ಲ, ಅಫ್ಕೋರ್ಸ್ ಕೆಲಸನೂ ಇತ್ತು. ನಾನಂದೆ ಅಮ್ಮ ಇರಲಿ, ಆಮೇಲೆ ನಾಷ್ಟ ಮಾಡ್ತೇನೆ, ಯಾಕೋ ಹಸಿವು ಹತ್ತಾ ಇಲ್ಲ ಅಂತ ನೋಡಿದರೆ ಇವತ್ತು ಏಕಾದಶಿ ಇದೆ. ಸೊ ಸ್ನೇಹಿತರೆ, ಈ ಒಂದು ವಿಷಯ ನನಗೆ ತಿಳಿಸಿದ್ದಕ್ಕೆ ಧನ್ಯವಾದ. ನಮ್ಮ ಕಂಚನ್ ಕೋಪರ್ಡೆಯವರೇ ಕಾವ್ಯ ಚಿತ್ರದ್ದು ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದಾರೆ. ಸೊ ಆ ಗೀತೆಯನ್ನು 100% ನಾನು ಪ್ರಸಾರ ಮಾಡುವೆ. ಸೊ ಈಗ ಮುಂದಿನ ಗೀತೆ ಬಾನಿಂದ ಜಾರಿ ಬಂದ. ಈ ಗೀತೆ ರಿಕ್ವೆಸ್ಟ್ ಮಾಡಿರೋರು ಶ್ರುತಿಯವರು. ಸೊ ಸ್ನೇಹಿತರ ಬನ್ನಿ, ಗೀತೆಯನ್ನು ಕೇಳೋಣ. ಇವತ್ತಿನ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್, ನಮ್ಮ ಪ್ರೀತಿಯ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅಥವಾ ಸುಧಾರಾಣಿಯವರು, ಈ ಇಬ್ಬರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ಳಿ ಆತ್ಮೀಯ ಸ್ನೇಹಿತರೆ. ಈ ಇಬ್ಬರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿಕೊಂಡು ಅವರು ಅಭಿನಯಿಸಿರುವ ಚಿತ್ರದ ಗೀತೆ ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ಹಾಡನ್ನು ಕೇಳಿ ಮಜಾ ಮಾಡಿ.

0: ತಾವೆಲ್ಲರೂ ಪ್ರೀತಿಯಿಂದ ಕೇಳ್ತಾ ಇದ್ದೀರಾ. ನಿಮ್ಮೊಂದಿಗೆ ನಾವು ನಟನಟಿ ಸ್ಪೆಷಲ್ ಕಾರ್ಯಕ್ರಮ. ದಿಸ್ ಇಸ್ ಉಪೇಂದ್ರ ಸರ್ ಹಾಗೂ ಸುಧಾರಾಣಿ ಅವರ ಇವತ್ತಿನ ಕಾಂಬಿನೇಷನ್. ಸೊ ಸ್ನೇಹಿತರೆ, ಅವರು ಅಭಿನಯಿಸಿರುವ ಚಿತ್ರದ ಹಾಡನ್ನು ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದೆ, ಅದಕ್ಕೆ ತಕ್ಕಂತೆ ರಿಕ್ವೆಸ್ಟ್ ಮಾಡಿದ್ರೆ ಧನ್ಯವಾದ. ಏಕಾದಶಿ ಇದೆ ಅಂತ ನೆನಪು ಮಾಡಿ ಕೊಟ್ಟಿರುವ ಕಂಚನ್ ಮೇಡಮ್, ನಾನು ನಿಮಗೆ ಧನ್ಯವಾದ ಹೇಳಬೇಕು. ಇವತ್ತು ನೋಡ್ರಿ, ಹಂಗ ಆಗ್ಬಿಟ್ಟಿದೆ ನನ್ನ ಉಪವಾಸ. ನಾನು ತಿಳ್ಕೊಂಡೆ ಮುಂಜಾನೆ, ಯಾಕಪ್ಪ ಆಗ್ತಾ ಇಲ್ಲ ಹಸಿವು, ಏನಿರ್ಬೋದು ಕಾರಣ ನೋಡಿದ್ರೆ ಇದ್ದ ಕಾರಣ. ಸೊ ಸ್ನೇಹಿತರೆ, ಮಾಡಿರೋ ಯೋಗಾಧ್ಯಾನ ಸ್ವಲ್ಪ ಲಾಭವಾಯಿತು. ಬನ್ನಿ ಮುಂದೆ ಹೋಗೋಣ. H2O ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಬರ್ತಾ ಇದೆ. ಸೊ ಸ್ನೇಹಿತರೆ, ಈ ಗೀತೆಯನ್ನ ರಿಕ್ವೆಸ್ಟ್ ಮಾಡಿರೋರು ಗಣಪತಿ ಭಂಡಾರಿಯವರು. ಸೊ ಸ್ನೇಹಿತರೆ ಬನ್ನಿ ಆ ಗೀತೆಯನ್ನ ಕೇಳೋಣ. ಹಸಿರು ಗಾಜಿನ ಬಳೆಗಳೇ, ನಮ್ಮ ವಿಜಯಲಕ್ಷ್ಮಿ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು ಇದೇ. ಗೀತೆಯನ್ನ ನಮ್ಮ ಬುಧವಾರದ ಶುಭೋದಯ ಅಂತ ಹೇಳಿ ರವಿ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಬನ್ನಿ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನು ನೀವು ಕೇಳ್ತಾ ಇದ್ದೀರಾ. ಈಗ ಪ್ರಸಾರವಾಗಿರೋ ಗೀತೆ ಆಗಿತ್ತು ನಮ್ಮ ಚಂದ್ರಕಾಂತ್ ಬಡ್ಗ ವಿಮೋದ್ಗ ಎಂದು ರಿಕ್ವೆಸ್ಟ್ ಮಾಡಿರುವ ಹಾಡು. ಸೊ ಸ್ನೇಹಿತರೆ, ಒಳ್ಳೊಳ್ಳೆ ಗೀತೆಗಳನ್ನು ನೀವು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ. ಸೊ ಅಣ್ಣ ಮನೆದೇವರು, ಮನೆದೇವರು ಚಿತ್ರದ ಗೀತೆಯೊಂದಿಗೆ ರೇಣುಕಾ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸೊ ಸ್ನೇಹಿತರೆ, ಅವರ ಗೀತೆ ಮನೆದೇವರು ಚಿತ್ರದ ಅಪರಂಜಿ ಚಿನ್ನವೋ, ಎಸ್ ಈ ಗೀತೆ. ಸೊ ಸ್ನೇಹಿತರೆ, ನಟ ನಟಿ ಸ್ಪೆಷಲ್ ರಿಯಲ್ ಸ್ಟಾರ್ ಉಪೇಂದ್ರ ಅಥವಾ ಸುಧಾರಾಣಿಯವರದು ಅಭಿನಯಿಸಿರುವ ಚಿತ್ರದ ಹಾಡುಗಳನ್ನು ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದೆ, ಅದಕ್ಕೆ ತಕ್ಕಂತೆ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಿದ್ದೀರಾ. ಇನ್ನೆರಡು ವಿಂಡೋ ಸೀಟಿಗೆ ಅವಕಾಶ ಇದೆ, ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019049094904. ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ಹಾಡನ್ನ ಕೇಳಿ ಮಜಾ ಮಾಡಿ.
1: ದಿಲ್ಲಿಲ್ದೆ ಲವ್ ಮಾಡಕ್ಕಾಗಲ್ವೇ.

ದಿಲ್ಲಿಲ್ದೆ ಲವ್ ಮಾಡಕ್ಕಾಗಲ್ವೇ ಕಂಡ್ರೆ ನಂಗಾಗಲ್ವೇ

ಮಸ್ತಲ್ರಿ ಹಾಡು, ಒನ್ ನಂಬರ್ ಹಾಡು, ಅವನೇ ನನ್ನ ಗಂಡ ಅನ್ನೋ ಚಿತ್ರದ ಗೀತೆ. ವಿಜಯಲಕ್ಷ್ಮಿ ಅವರು ಹಾಗೂ ರವಿಯವರು ರಿಕ್ವೆಸ್ಟ್ ಮಾಡಿದ್ದು. ಲತಾ ಹಂಸಲೇಖ ಅವರ ಧ್ವನಿಯಲ್ಲಿ ಸುಮಧುರವಾದ ಗೀತೆನ ಕೇಳಿ ಎಂಜಾಯ್ ಮಾಡಿದ್ರಲ್ಲ. ಕಾರ್ಯಕ್ರಮದ ಒಂದಿನ ಗೀತೆ ಮಾರಿಕಣ್ಣು ಹೌರಿಮ್ಯಾಗೆ ವಿನೋದ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡಾಗಿದೆ. ರೆಡಿ? ಈ ಗೀತೆ ಆದ ತಕ್ಷಣ ಬರುತ್ತೆ. ಪದ್ಮ ಅವರೇ, ನಿಮ್ಮ ಗೀತೆ ಇವತ್ತು ಹೆಂಗೆ ಮಾಡೇನಿ? ಒಂದು ಉಪೇಂದ್ರ ಸರ್ ಅವ್ರದ್ದು, ಒಂದು ಸುಧಾರಾಣಿ ಅವ್ರದ್ದು, ಹಂಗೆ. ಸೊ ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಹಾಡು ವಿನೋದ್ ಅವರೇ ನಿಮ್ಮದು. ಇದಾದ ತಕ್ಷಣ ರಾಜಶ್ರೀ ಅವರೇ, ಏ ಸಾರಿ ಪದ್ಮ ಅವರೇ, ನಿಮ್ಮ ಗೀತೆ ನಿನ್ನಂತ ಅಪ್ಪ ಇಲ್ಲ. ಸ್ನೇಹಿತರೆ, ಒಳ್ಳೊಳ್ಳೆ ಗೀತೆಗಳು ಲೈನ್ ಅಪ್ ಇವೆ, ಕೇಳಿ ಮಜಾ ಮಾಡಿ. ದಿಸ್ ಇಸ್ ಶುಭ ಬುಧವಾರ ಸ್ಪೆಷಲ್ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾವು ನಟ ನಟಿ.

ಬರೀ ಬೋಳು ಸ್ನೇಹಿತರೆ ವಿಲ್ಸ ಉಪೇಂದ್ರ ಅಭಿನಯಿಸಿರುವ ಚಿತ್ರದ ಗೀತೆ ವಿಚೇಸ್ ಉಪೇಂದ್ರ ಚಿತ್ರದ ಗೀತೆ ಬರೀ ಬೋಳು ಬರ್ತಾ ಇದೆ. ಪ್ರಕಾಶ್ ಅವರು ರಿಕ್ವೆಸ್ಟ್ ಮಾಡಿರುವ ಈ ಹಾಡು ಇದಾದ ತಕ್ಷಣ ಬರ್ತಾ ಇದೆ ಸ್ನೇಹಿತರೆ. ಗೌರಮ್ಮ ನಿನ್ನ ಗಂಡ ಯಾರಮ್ಮ, ಈಗ ನಾನೇ ಪ್ರಸಾರವಾಗಿರುವ ಗೀತೆ ಪದ್ಮ ಅವರದು ಆಗಿತ್ತು. ಸೊ ಸ್ನೇಹಿತರೆ, ಗೌರಮ್ಮ ನಿನ್ನ ಗಂಡ ಯಾರಮ್ಮ ಗೀತೆ ರೇಣುಕಾ ಖಾಮ್ಕರ್ ಅವರದು ಆಗಿದೆ. ಒಳ್ಳೊಳ್ಳೆ ಗೀತೆಗಳು ಲೈಂಡ್ ಅಪ್ ಇವೆ, ಬನ್ನಿ ಕೇಳೋಣ, ಎಂಜಾಯ್ ಮಾಡೋಣ.

ಕುಚ್ ಕುಚ್ ಕುಚ್ ಹೋ ಗಯಾ ಬರೀ ಓಳು ಗೀತೆ ಕೇಳಿ ಮಜಾ ಮಾಡಿದ್ರಲ್ಲ ಮುಂದಿನ ಗೀತೆ ರೇಣುಕಾ ಕಾಮ್ಕರ್ ಅವ್ರದು ಗೌರಮ್ಮ ನಿನ್ನ ಗಂಡ ಯಾರಮ್ಮ ಮನ ಮೆಚ್ಚಿದ ಹುಡುಗಿ ದಿಸ್ ಇಸ್ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಕನ್ನಡ ಚಿತ್ರರಂಗದ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅಭಿನಯಿಸಿರುವ ಚಿತ್ರದ ಹಾಡುಗಳು ಅಥವಾ ನಮ್ಮ ಹಿರಿಯ ನಟಿ ಸುಧಾರಾಣಿಯವರು ಅಭಿನಯಿಸಿರುವ ಚಿತ್ರದ ಹಾಡುಗಳು ಇದೇ ಕಾರ್ಯಕ್ರಮದ ವಿಶೇಷತೆ. ಸಂಜಯ್ ಅಂಗಡಿಯವರೇ ಹಂಗಿದ್ರೆ ನೋಡಿ, ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯಿಸಿರುವ ಚಿತ್ರದ ಹಾಡು ಅಥವಾ ಸುಧಾರಾಣಿ ಅಭಿನಯಿಸಿರುವ ಚಿತ್ರದ ಹಾಡು. ಸೊ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ ಬರ್ತಾ ಇದೆ ರೇಣುಕಾ ಕಾಮ್ಕರ್ ಅವರ ಗೀತೆ. ಇದಾದ ತಕ್ಷಣ ಋಷಿಕೇಶ್ ರಿಕ್ವೆಸ್ಟ್ ಮಾಡಿರುವ ಹೂವೆ ಹೂವೆ ಗೀತೆ ರಿಯಲ್ ಸ್ಟಾರ್ ಉಪೇಂದ್ರ ಅವರದು. ಅದಾದ ತಕ್ಷಣ ಕಂಚನ್ ಕೋಪರಡಿ ಅವರದು ವಂದನೆ ವಂದನೆ ಅನ್ನೋ ಗೀತೆ. ಅದಾದ ತಕ್ಷಣ ಪೂಜಾ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು ಐ ವಾಂಟ್ ಟು ಸೀ ಮೈ ಡಾರ್ಲಿಂಗ್. ಅದಾದ ತಕ್ಷಣ ಅಪರಂಜಿ ಚಿನ್ನವು, ಈ ಗೀತೆ ರೇಣುಕಾ ಅವ್ರದು. ಸೊ ಸ್ನೇಹಿತರೆ, ಒಳ್ಳೊಳ್ಳೆ ಗೀತೆಗಳೆಲ್ಲ ಲೈನ್ಡ್ ಅಪ್ ಇವೆ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅಥವಾ ಸುಧಾರಾಣಿಯವರು, ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳಿದೆ, ಅದಕ್ಕೆ ತಕ್ಕಂತೆ ಆಯ್ಕೆ ಮಾಡ್ಕೊಂಡಿದ್ದೀರಾ. ಆ್ಯಂಡ್ ಒಳ್ಳೊಳ್ಳೆ ಗೀತೆಯನ್ನ ರಿಕ್ವೆಸ್ಟ್ ಮಾಡಿ ಹೌಸ್ಫುಲ್ಲು ಮಾಡಿಸಿದ್ದೀರಾ. ಸೊ ಸ್ನೇಹಿತರೆ, ಹಾಡನ್ನು ಕೇಳಿ ಮಜಾ ಮಾಡಿ.

ಪೂಜಾ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು ಐ ವಾಂಟ್ ಟು ಸೀ ಮೈ ಡಾರ್ಲಿಂಗ್ ಬರ್ತಾ ಇದೆ. ಎದುರಿಗಿದ್ದ ಮುಂಚಿನ ಗೀತೆಗಳು ಸೊ ಸ್ನೇಹಿತರೆ, ನಮ್ಮ ಪ್ರೀತಿಯ ಕಂಚನ್ ಗೋಪರಡಿ ಅವರು ವಂದನೆ ವಂದನೆ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ರು. ಇವತ್ತು ಏಕಾದಶಿ ಇದೆ ಅಂತ ನೆನಪಿಸಿಕೊಟ್ರು. ನ್ಯಾಚುರಲಿ ನಾನು ಉಪವಾಸ ಮಾಡ್ತಾ ಇದ್ದೇನೆ. ನಾನು ಆ್ಯಕ್ಚುಲಿ ಮಧ್ಯಾಹ್ನ ಊಟ ನಷ್ಟ ಬೈಕಿ ಮಾಡೋಣ, ನಾಷ್ಟ ಮಿಸ್ ಆಯಿತು, ಆಮೇಲೆ ನನಗೆ ಹಸಿವು ಹತ್ತಲಿಲ್ಲ, ಯಾಕಪ್ಪ ಯಾಕಪ್ಪ ಅಂತ ನೋಡಿದರೆ ಕರೆಕ್ಟಾಗಿ ಇವತ್ತು ಉಪವಾಸ ಅಂದರೆ ಏಕಾದಶಿ ಇದೆ. ಯಾರ್ಯಾರು ಏಕಾದಶಿ ಉಪವಾಸ ಮಾಡಿದ್ರಿ? ದೇವ್ರು ಒಳ್ಳೇದು ಮಾಡಲಿ. ಯಾರ್ಯಾರು ಮಾಡಿಲ್ಲ, ದೇವ್ರು ನಿಮಗೂ ಅಫ್ಕೋರ್ಸ್ ಒಳ್ಳೇದು ಮಾಡೇ ಮಾಡ್ತಾರೆ. ಆದರೆ ಈ ಒಂದು ಏಕಾದಶಿ ಉಪವಾಸ ಮಾಡಿದರೆ ತಮಗೂ, ತಮ್ಮ ಆರೋಗ್ಯಕ್ಕೂ, ತಮ್ಮ ಮನಸ್ಸಿಗೂ, ತಮ್ಮ ಮಾನಸಿಕ ಆರೋಗ್ಯಕ್ಕೂ ಒಳ್ಳೆಯದು ಒಳ್ಳೆಯದು ಒಳ್ಳೆಯದು. ಕೆಲವೊಬ್ಬರು ಫಲಹಾರವನ್ನು ಸೇವಿಸಿ ಮಾಡ್ತಾರೆ, ಕೆಲವೊಬ್ಬರು ನಿರಾಹಾರ ಮಾಡ್ತಾರೆ. ನಾನು ಪ್ರಯತ್ನ ಮಾಡ್ತೇನೆ ನಿರಾಹಾರ ಮಾಡೋದು. ಸೊ ಸ್ನೇಹಿತರೆ, ನಿರಾಹಾರ ಉಪವಾಸವನ್ನು ಪ್ರಯತ್ನ ಮಾಡ್ತಾ ಮಾಡ್ತಾ ನಾಲ್ಕೂವರೆ ಮಟ್ಟ ನನಗೇನು ಸಮಸ್ಯೆ ಆಗೋದಿಲ್ಲ. ಅದಾದಮೇಲೆ ಜುಮ್ಮಂತದೆ, ಆಮೇಲೆ ಸ್ವಲ್ಪ ಇದು ಲೆಮನ್ ವಾಟರ್ ಕುಡಿತೇನೆ ಮಸ್ತ್ ಬೈಕಿ, ಲಿಂಬಿ ಹಣ್ಣಿನ ರಸ ಕುಡಿತೇನೆ ಮಸ್ತ್, ಸ್ವಲ್ಪ ಇನ್ನೊಂದು ಸ್ವಲ್ಪ ನುಗ್ಗಿಸ್ತೇನೆ. ಸೂರ್ಯಾಸ್ತ ಆದಮೇಲೆ ಪೂಜೆ, ಅದಾದಮೇಲೆ ಮಸ್ತ್ ಊಟ ಮಾಡೋದು. ಅಂದರೆ ಏಕದಮ್ ಇದಿಲ್ಲ, ಆವಾಗ ಫಲಹಾರವನ್ನು ಸೇವಿಸೋದು. ಸೊ ಸ್ನೇಹಿತರೆ, ಉಪವಾಸ ಮಾಡಿ ನಿಮ್ಮ ದೇಹಕ್ಕೆ, ನಿಮ್ಮ ಮನಸ್ಸಿಗೆ ಅದು ಬಹಳ ಅವಶ್ಯಕ. ಯಾವಾಗ ಮನಸ್ಸು ಅಂದರೆ ಹೊಟ್ಟೆ ಖಾಲಿ ಇರುತ್ತೋ, ಉಪವಾಸ ಮಾಡ್ತಿರೋ, ಧ್ಯಾನ ಮನಸ್ಸು ಏಕಾಗ್ರವಾಗುತ್ತೆ. ಟ್ರೈ ಮಾಡಿ ನೋಡಿ, ಇದರ ಒಂದು ಫಲ ಅನುಭವಿಸಿ. ಸೊ ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಹಾಡು ಐ ವಾಂಟ್ ಟು ಸೀ ಮೈ ಡಾರ್ಲಿಂಗ್. ಈ ಗೀತೆ ಪೂಜಾ ಅವ್ರದು, ಇದಾದ ತಕ್ಷಣ ಅಪರಂಜಿ ಚಿನ್ನಬೋ, ಗೀತೆ ರೇಣುಕಾ ಅವ್ರದು. ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್. ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಕನ್ನಡ ಚಿತ್ರರಂಗದ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅಭಿನಯಿಸಿರುವ ಚಿತ್ರದ ಹಾಡು ಅಥವಾ ಸುಧಾರಾಣಿ ಅವರು ಅಭಿನಯಿಸಿರುವ ಚಿತ್ರದ ಹಾಡು. ಗೀತೆಯನ್ನ ಕೇಳಿ ಮಜಾ ಮಾಡಿ.

0: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16. ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th Cross ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.
1: ಕೇಲಿ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026-27 ಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲಿಯೆ. ಏರ್ಪೋರ್ಟ್ ರೋಡ್ ಬಸವನಕುರ್ಚಿ ಬೆಳಗಾವ್ ಯೇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲೆ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ B.Pharm, Pharm.D, M.Pharm, PhD. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚೀ ಪ್ರಮುಖ ವೈಶಿಷ್ಟ್ಯ 100+ ವರ್ಷಾಚೀ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ. ಜಗಭರಾತೀಲ 3,000+ ಮಾಜಿ ವಿದ್ಯಾರ್ಥ್ಯಾಂಚೆ

ವಿಶಾಲ ಅವರು ರಿಕ್ವೆಸ್ಟ್ ಮಾಡಿರುವ ಚಿತ್ರದ್ದು ಗೀತೆ, ಅವನಲ್ಲಿ ಇವನಿಲ್ಲಿ ಸ್ನೇಹಿತರೆ. ಈ ಗೀತೆಯನ್ನು ವಿಶಾಲ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಇದಾದ ತಕ್ಷಣ ಉಮೇಶ್ ಅವರ ಗೀತೆ ಮಿಡಿದ ಶ್ರುತಿ ಚಿತ್ರದ್ದು ನನ್ನ ನಿನ್ನ ಆಸೆ ಅನ್ನೋ ಗೀತೆ. ಅದಾದ ತಕ್ಷಣ ಚಿತ್ರಾನ್ನ ಚಿತ್ರಾನ್ನ ಸ್ನೇಹಿತರೆ, ಈ ಗೀತೆಯನ್ನು ಅಜಮೇರ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಇದಾಗಿದ್ದು ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದ ಕೊನೆ ಮೂರು ಗೀತೆಗಳೊಂದಿಗೆ ನಾನು ಮುಗಿಸ್ತಾ ಇದ್ದೇನೆ ಕಾರ್ಯಕ್ರಮ. ಬನ್ನಿ ಕೇಳಿ ಮಜಾ ಮಾಡಿ.

ನಾವು ಕನ್ನಡಿಗರಲ್ಲವೋ, ವಿಶಾಲ ಹೃದಯದವರು, ಕನ್ನಡ ಚಿತ್ರಗಳಿಗಿಂತ ಬೇರೆ ಭಾಷೆ ಚಿತ್ರವನ್ನೇ ಜಾಸ್ತಿ ನೋಡ್ತೇವೆ. ಈ ಹುಡುಗಿ ಹೇಳಿದ ಕತೆ ಹೇಗಿದೆ ಅಂದ್ರೆ, ಎರಡು ತೆಲುಗು ಎರಡು ಹಿಂದಿ ಭಾಷೆ ಚಿತ್ರ ಸೇರಿಸಿ ಕತೆ ಹೇಳ್ತಿದ್ದಾಳೆ ಇವಳು. ಬಾಂಬ್ ಸಿಡಿಯುವಾಗ ಯಾರೋ ತೂರಿಕೊಂಡು ಓಡಿ ಬಂದನಂತೆ, ಒಂದೇ ಚಕ್ರದಲ್ಲಿ ಬೈಕ್ ಓಡಿಸಿದನಂತೆ, ಇವಳಿಗೆ ಪುಸ್ತಕ ಅಂತ ಲವ್ ಬಂತಂತೆ. ಜೀವನ ಬೇರೆ, ಸಿನಿಮಾ ಬೇರೆ. ಜೀವನನೇ ಸಿನಿಮಾ ಅಂತ ತಿಳ್ಕೊಂಡ್ಬಿಟ್ಟಿಯಲ್ಲ ತಾಯಿ ನೀನು.

ಕಾರ್ಯಕ್ರಮ ಮುಗಿಸೋ ಸಮಯ ಬಂದಿದೆ. ಇಲ್ಲಿಯವರೆಗೆ ತಾವು ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ಕೇಳಿದ್ದಕ್ಕೆ ಧನ್ಯವಾದ ಆತ್ಮೀಯ ಸ್ನೇಹಿತರೆ. ಇದಾಗಿತ್ತು ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ವರ್ಷದ 5ನೇ ತಿಂಗಳು, ತಿಂಗಳಿನ 27ನೇ ದಿನ, ಶುಭ ಬುಧವಾರ, May 27, 2026. ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್. ಇದುವರೆಗೂ ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ವೇಣುಧ್ವನಿಯ ಈ ಕಾರ್ಯಕ್ರಮ ಕೇಳಿದ್ದಕ್ಕೆ ಧನ್ಯವಾದ. ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಸಿಗುವುದು ನಕ್ಕಿವದೇ. ಪೈಲಾಯಿನಾರ ಆಯಿ ಬಾಬಾ, ನಂತರ ಕಾಯ್ ಪಾಯ್ ಜಿತ್ ನಕ್ಕಿ ಗಾವ್ತೇರಿ ಬಾಬಾ. ಜೋ ಬಿ ದೇಗಾ ಮಾ ಬಾಪ್ ಗೌದ್ರಾ ಜಿಂದಗಿ ಮೈ ವೋ ಖಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು, 4 ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ 4 ದಿನದ ಜೀವನದಲ್ಲಿ 4 ಕಾಸು ಸಂಪಾದಿಸಿ, 4 ಜನರನ್ನ ಸಹಾಯ ಮಾಡಿ, 4 ಜನರನ್ನ ಪ್ರೀತಿಸಿ, ನಗಿಸಿ, ಮನರಂಜಿಸಿ, ಕೊನೆಯಲ್ಲಿ 4 ಜನದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುವುದೇ ಇಷ್ಟೇ ಇರುವುದು ಜೀವನ. ಮತ್ತಿನ್ಯಾಕೆ ಮಾಡುವಿರಿ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ, ಖುಷಿಯಿಂದ ಇರಲಿಕ್ಕೆ ವೇಣು ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ 2 ಅದ್ಭುತ ಬಹುಮಾನ. ಮೊದಲನೇ ಬಹುಮಾನ, ಅರ್ಥ ಮಾಡ್ಕೊಳ್ಳೋ ಜನ. ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ. ಇದು ಬರೇ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ? ತುತ್ತನ್ನ ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮನ ಮುಚ್ಚೋಕೆ, ಹಂಗೆ ಎಲ್ಲ ಜಾಗ ಸಾಕು ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ? ಇವು ಕೆಲವರಿಗೆ ಕನಸು. ಅದಕ್ಕೆ ಹೇಳೋದು, ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ, ಮಾಡಿ ಮಾಡಿ ಮಾಡಿ ಕೆಲಸ. ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು, ಅಂಥ ಕೆಲಸ ಮಾಡಿ. ಒಳ್ಳೆ ಕೆಲಸ ಈಗ ಇವತ್ತು ಸದ್ಯಕ್ಕೆ ಮಾಡಿರಿ, ಕೆಟ್ಟ ಕೆಲಸ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯರೇ. ಆದರೆ ಇನ್ನೊಬ್ಬರು ಪ್ರತಿ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಮೇಲೆ ಒದ್ರಾಣವ, ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರು, ಕೇಳೋರು ನೆನಪಿಟ್ಕೊಂಡು ಕೊರಗ್ತಿರ್ತಾರು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ವೇಣುಧ್ವನಿ 90.4 ಎಫ್ಎಂ ಕೆಎಲ್ಇ ಕನಸು. ಇದೀಗ ಪ್ರಸಾರವಾಗಲಿದೆ ಕಂಸಾಳೆ ಮಳೆ ಮಹದೇಶ್ವರ ಮಂಟೇಸ್ವಾಮಿ ಬಿಳಿಗಿರಿ ರಂಗ ಕಾವ್ಯ ಕುರಿತು ವಿಶೇಷ ಜನಪದ ಸಿರಿ ಕಾರ್ಯಕ್ರಮ.

0: ಈಗ ಕಂಸಾಳೆ ಮಲೆ ಮಹದೇಶ್ವರ ಮಂಟೇಸ್ವಾಮಿ ಬಿಳಿಗಿರಿ ರಂಗ ಕಾವ್ಯ ಇದರ ನಿರ್ದೇಶನ ಮತ್ತು ವಿವರಣೆ ಕೃಷ್ಣಮೂರ್ತಿ ಹನೂರವರಿಂದ. ಮೈಸೂರು ಗುರುರಾಜ್ ಅವರು ತಂಬೂರಿಯಲ್ಲಿ, ತಕ್ಕೆಯಲ್ಲಿರೋರು ಜಗದೀಶ್ ಅವರು, ಕಂಚಿಯಲ್ಲಿರೋರು ಬಸವರಾಜು ಆರ್, ಘಟಂದಲ್ಲಿ ಸಿದ್ದರಾಜು ಜಿ, ತಾಳದಲ್ಲಿ ಗುರುಸಿದ್ದಪ್ಪ, ಗೆಜ್ಜೆಯಲ್ಲಿ ಬಸವರಾಜು ಅವರು.
1: ಗುರುರಾಜ್ ಅವರು ಮೂಲತಃ ಮಳವಳ್ಳಿಯವರು. ಮಳವಳ್ಳಿ ಮಂಟೇಸ್ವಾಮಿ ನೆಲೆಸಿದ ಪ್ರದೇಶ. ಅವರ ತಂದೆ ಗುರು ಬಸವಯ್ಯನವರು ಮೂಲತಃ ನೀಲಗಾರರು. ಈ ನೀಲಗಾರರ ಪರಂಪರೆಯಲ್ಲಿ ಮತ್ತು ಕಂಸಾಳೆ ಗುಡ್ಡರ ಪರಂಪರೆಯಲ್ಲಿ ಮಹದೇಶ್ವರನ ಕಾವ್ಯ, ಮಂಟೇಸ್ವಾಮಿ ಕಾವ್ಯ ಸುಮಾರು 3-4 ಶತಮಾನಗಳಿಂದ ದಕ್ಷಿಣ ಕರ್ನಾಟಕದಲ್ಲಿ ಉಳಿದುಕೊಂಡು ಬಂದಿದೆ. 16ನೇ ಶತಮಾನದ ಮಂಟೇಸ್ವಾಮಿ, 12ನೇ ಶತಮಾನದ ಬಸವಣ್ಣನವರನ್ನ ಭೇಟಿ ಮಾಡುವ ಕತೆ ಅನೇಕ ಸಂದರ್ಭಗಳಲ್ಲಿ ನಮ್ಮ ಜನಪದ ಕವಿಗಳಿಗೆ ಮತ್ತು ನಮ್ಮ ಶಿಷ್ಟ ಪರಂಪರೆಯ ಕವಿಗಳಿಗೆ ಕಾಲದ ನಿರ್ಬಂಧವೇ ಇರುವುದಿಲ್ಲ. ತರಳನನು ತನ್ನವನೆನುತ ಪತಿಕರಿಸಿ ಮಗನೆಂದು ಒಲಿದು ವರವನಿತ್ತನು ದೇವ ವೇದವ್ಯಾಸ ಗುರುರಾಯ. 2500 ವರ್ಷಗಳ ಹಿಂದೆ ವ್ಯಾಸೆಯಲ್ಲಿ, 500 ವರ್ಷಗಳ ಹಿಂದಿನ ಕುಮಾರವ್ಯಾಸೆಯಲ್ಲಿ ನನ್ನ ತಂದೆ ವ್ಯಾಸ ಬಂದು ಬರಿ ಅಂತ ಹೇಳ್ದ, ಅದಕ್ಕೆ ನಾನು ಬರದೆ ಅಂತ ಹೇಳ್ತಾನೆ. ಆ ಅರ್ಥದಲ್ಲಿ ಅನೇಕ ನಮ್ಮ ಶಿಷ್ಟ ಪರಂಪರೆಯ ಕವಿಗಳಿಗೂ, ಜನಪದ ಪರಂಪರೆಯ ಕವಿಗಳಿಗೂ ಕಾಲದ ನಿರ್ಬಂಧವೇ ಇರುವುದಿಲ್ಲ. ಈಗ ಬಿಳಿಗಿರಿ ರಂಗ, ನಂಜುಂಡೇಶ್ವರ, ಮಂಟೇಸ್ವಾಮಿ, ಮಹದೇಶ್ವರ ಈ ಕಾವ್ಯ ಭಾಗಗಳಿಗೆ ಒಟ್ಟು 2 ನಿಮಿಷದ ಪ್ರಾರ್ಥನೆ. ಗಜ

ಈಗ ಬಿಳಿಗಿರಿ ರಂಗನ ಕಥನ ಕಾವ್ಯವನ್ನು ಹಾಡ್ತಾರೆ. ಬಿಳಿಗಿರಿ ರಂಗ ದಕ್ಷಿಣ ಕರ್ನಾಟಕದ ತುತ್ತ ತುದಿಯಲ್ಲಿ ನೆಲೆಸಿರುವ ಒಬ್ಬ ದಾಸಪಂಥದ ಸಂತ. ಈ ವಿಚಿತ್ರದ ಕತೆ ಹೇಗಿದೆ ಅಂತಂದರೆ, ತಿರುಪತಿಯ ವೆಂಕಟೇಶ್ವರನಿಗೆ ತನ್ನ ಇಬ್ಬರು ಹೆಂಡಿರಿನಿಂದ ಮತ್ತು ಪೂಜಾರಿಗಳಿಂದ ಮತ್ತು ತನ್ನ ಭಕ್ತರ ಹಾವಳಿಯಿಂದ ತಲೆನೋವಾಯಿತಂತೆ. ತಲೆನೋವು ಹಿಡಿದು ಅದರ ಶಮನಕ್ಕಾಗಿ ವನಸ್ಪತಿ ಔಷಧಿ ಬೇಕಾಯಿತು. ಆ ವನಸ್ಪತಿ ಔಷಧಿ ಎಲ್ಲಿ ಸಿಗುತ್ತದೆ ಅಂತಂದರೆ, ದಕ್ಷಿಣ ಕರ್ನಾಟಕದ ತುತ್ತದಿಯ ಬಿಳಿ ಕಲ್ಲು ಬೆಟ್ಟದಲ್ಲಿ ಸಿಗುತ್ತದೆ. ಅಲ್ಲಿಗೆ ಹೋಗಿ ವೆಂಕಟೇಶ್ವರ ತಮ್ಮ ಬಿಳಿಗಿರಿ ರಂಗನನ್ನು ಕರೆದು, ಅಲ್ಲಿಗೆ ಹೋಗಿ ನೀನು ವನಸ್ಪತಿ ಔಷಧಿಯನ್ನು ತೆಗೆದುಕೊಂಡು ಬಾ ಅಂತ ಹೇಳಿದನಂತೆ. ವನಸ್ಪತಿ ಔಷಧಿಯನ್ನು ತರಲಿಕ್ಕೆ ಬಂದಂಥ ಬಿಳಿಗಿರಿ ರಂಗ ಅಲ್ಲಿ ಸೋಲಿಗರ ಬೊಮ್ಮೇಗೌಡನ ಮಗಳು ಕುಸುಮಾಲೆಯನ್ನ ನೋಡಿ ಮೋಹಿಸಿ ಮದುವೆಯಾಗಿ ಅಲ್ಲಿಯೇ ಇದ್ದು ಬಿಟ್ಟನಂತೆ. ವಾಪಸ್ ವನಸ್ಪತಿ ಔಷಧಿನ ತೆಗೆದುಕೊಂಡು ಹೋಗದೇ ಇರುವುದರ ಕಾರಣವಾಗಿ ಈಗಲೂ ಕೂಡ ತಿರುಪತಿ ವೆಂಕಟೇಶ್ವರನಿಗೆ ತಲೆನೋವು ಬಿಟ್ಟಿಲ್ಲವಂತೆ. ಅದರಿಂದ ಬೆಳಗ್ಗೆ 4 ಗಂಟೆಯ ಹೊತ್ತಿನಲ್ಲಿ ತಿರುಪತಿಯ ವೆಂಕಟೇಶ್ವರನ ಹಣೆಗೆ ಕರ್ಪೂರ ಮೆಣಸಿನ ಪಟ್ಟೆ ಹಾಕುವುದರ ಆಚರಣೆ ಇಂದಿಗೂ ಇದೆ ಎಂದು ಹೇಳುತ್ತಾರೆ. ಆದರೆ ಈ ವೈಷ್ಣವ ಮಾದರಿಯ ಈ ಕಥನ ನಮ್ಮ ಕಡೆ ಪ್ರಚಾರ ಇರುವುದರ ಹಿನ್ನೆಲೆಯಲ್ಲಿ ರಾಮಾನುಜಾಚಾರ್ಯರು ಜಾತಿ ವಿಲಂಗನ ಇದನ್ನ ತಂದ್ರಲ್ಲ, ಅದರ ಹಿನ್ನೆಲೆಯಲ್ಲಿ ಉಳ್ಕೊಂಡು ಬಂದಿರುವ ಹಾಗೆ ಕಾಣುತ್ತದೆ. ಜಾತಿ ವಿಲಂಗನದ ಸಂಗತಿ ಈ ಕಥನದ ಒಳಗಡೆ ಇರುವ ಹಾಗೆ ಕಾಣಿಸುತ್ತೆ. ಆಮೇಲೆ ದಕ್ಷಿಣ ಕರ್ನಾಟಕದಲ್ಲಿ ವೀರಶೈವ ಪಂಥದ ಪ್ರಚಾರದ ಹಿನ್ನೆಲೆಯಲ್ಲಿ ರಾಮಾನುಜಾಚಾರ್ಯರ ವೈಷ್ಣವ ಪಂಥದ ಪ್ರಚಾರ ಕಾರ್ಯವೂ ಕೂಡ ಸ್ವಲ್ಪ ನಡೆದಿರುವ ಹಾಗೆ ಕಾಣಿಸುತ್ತೆ. ಈಗ ಗುರುರಾಜ್ ಹಾಡುವ ಹಾಡಿನಲ್ಲಿ ಬಿಳಿಕಲ್ಲು ಬೆಟ್ಟದಲ್ಲಿ ಗಂಗಾಧರೇಶ್ವರನ ನೆಲೆಸಿದ್ದ ಆತ ವೀರಶೈವ ಪಂಥಾನುಯಾಯಿ, ಆತನನ್ನು ಒಕ್ಕಲೆಬ್ಬಿಸಿ ಈತ ಅಲ್ಲಿ ನೆಲೆಸಿ ಕುಸುಮಾಲೆಯನ್ನು ಮದುವೆಯಾಗಿ ದಾಸಪಂಥವನ್ನು ನೆಲೆಗೊಳಿಸಿದ ಅಂತನ್ನುವ ಕಥನವೂ ಇದೆ. ಆದರೆ ವಿಭೂತಿ ಧರಿಸುವ ವೀರಶೈವ ಪಂಥಾನುಯಾಯಿಗಳು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಬರುವ ಸಂದರ್ಭದಲ್ಲಿ ನಾಮವನ್ನೂ ಹಾಕಿಕೊಂಡು ಬರುತ್ತಾರೆ. ಈ ಬದಲಾವಣೆಗಳು ಮಂಟೇಸ್ವಾಮಿಯ ಜಾತ್ರೆಯಲ್ಲೂ ಬಿಳಿಗಿರಿ ರಂಗನ ಜಾತ್ರೆಯಲ್ಲೂ ಇದು ಕಾಣಿಸುತ್ತೆ. ಒಂದು ಧರ್ಮ ಸಮನ್ವಯದ ಮಾದರಿಯ ಈ ಗೀತೆ ಬಿಳಿಗಿರಿ ರಂಗ ಕುಸುಮಾಲೆಯನ್ನು ಮೋಹಿಸುವ ಕಥೆಯನ್ನು ಈಗ ಗುರುರಾಜ್ ಹಾಡ್ತಾರೆ.

0: ಯಾವಾಗ ಬೆಳಗಿ ರಂಗಪ್ಪ ತನ್ನ ಮಡಿದಿರಾದ ಲಕ್ಷ್ಮೀದೇವಿ ತುಳಸಮ್ಮನವರ ಜೊತೆಯಲ್ಲಿ
1: ಹೌದು ಸ್ವಾಮಿ
0: ತೆಂಕಲನಾಡಿನಲ್ಲಿ ಬಂದು ನೆಲೆಗೊಂಡ್ರಂತೆ.
1: ಎಲ್ಲಿ ಸ್ವಾಮಿ?
0: ತೆಂಕಲನಾಡಿನಲ್ಲಿ ಬೆಳ್ಳಿ ಕಲ್ಲು ಬೆಟ್ಟ, ಆ ಬೆಟ್ಟದ ಮೇಲೆ ಬಂದು ನೆಲೆಗೊಂಡ್ರು.
1: ಶಿವ
0: ಬೆಟ್ಟದ ಮೇಲೆ ಬಂದು ನೆಲೆಗೊಂಡು ಬೆಳಗಿ ರಂಗಪ್ಪ ನಾನಿಲ್ಲಿ ಬಂದು ನೆಲೆಸಿದ ಮೇಲೆ
1: ಹೌದು
0: ಈ ಸ್ವಾಲಿಗರ ಜನಾಂಗದಲ್ಲಿ ಒಂದು ಹೆಣ್ಣು ಮದುವೆ ಮಾಡ್ಕೋಬೇಕು ಅಂತ ಕೂತ್ಕೊಂಡು ಯೋಚನೆ ಮಾಡಿದ್ರು. ಅದು ಎಲ್ಲಿ?
1: ಅದು ಎಲ್ಲಿ ಸ್ವಾಮಿ?
0: ಅದು ಎಲ್ಲಿ ಅಂದ್ರೆ ನಾಟ್ಯ ಶಾಲೆಯಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ಕೊಂಡೆ ಬೆಳಗಿರಂಗಪ್ಪ.
1: ಓಹೋ,
0: ಏನಂತ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ
1: ಹೇಳಿ,

0: ಹೆಂಗಪ್ಪ ಕೂತ ಜಾಗದಲ್ಲಿ ಯೋಚನೆ ಮಾಡ್ಕೊಂಡ
1: ಏನಂತ ಸ್ವಾಮಿ,
0: ಕರಿಯ ಕೊಬ್ಬಳು ತಂದೆ, ಕಾಯಿಸ ಕೊಬ್ಬಳು ತಂದೆ, ಕಡದು ಬೆಣ್ಣೆ ಅದ ಮಾಡಿ ಕೊಡೋದಕ್ಕೆ ಕಡಿಯಲ್ಲಿ ಒಂದೇನು ತರಬೇಕು ಅಂತ.
1: ಇಬ್ರು ಸಾಲದು ಅಂತ, ಇಬ್ರು ಸಾಲದು ಅಂತ,
0: ಇಬ್ರು ಸಾಲದು ಅಂತ ಇನ್ನೊಬ್ಳು ತರಬೇಕು ಅನ್ಕೊಂಡಾರ ರಂಗಪ್ಪ.
1: ನೋಡಿ,
0: ಅದು ತರಬೇಕು ಅಂತ ಏನೋ ಅಂದ್ಕೊಂಡಿದ್ದೀನಿ. ಸಿಕ್ಕವಳು ಯಾರಪ್ಪ ನನಗೆ ಈ ಬೆಟ್ಟದಲ್ಲಿ,
1: ಯಾರು
0: ಈ ಬೆಳ್ಳಿ ಬೆಟ್ಟದಲ್ಲಿ ಯಾರು ಸಿಗ್ತಾರೆ ಅಂತ ಹೇಳಿ ರಂಗಪ್ಪ ಸುತ್ತಲೂ ಇರುವ ಎಲ್ಲಾ ಪೋಡ್ಗ ದೃಷ್ಟಿ ಮಾಡಿ ನೋಡ್ತಿದ್ದಾನೆ.
1: ಯಾವ್ಯಾವ ಪೋಡು ಸ್ವಾಮಿ?
0: ಯಾವ್ಯಾವ ಪೋಡು ಅಂದ್ರೆ ಆನೆ ಮಾದೇನ ಪೋಡು, ಸಿದ್ದೇನ ಪೋಡು, ಬೋವಿ ಪೋಡು, ಬಾವಿ ಪೋಡು, ಎರ್ಕನ್ಗದ್ದೆ ಪೋಡು, ಪುರಾಣಿಕ ಪೋಡು, ಮಂಜಿಗುಂಡಿ ಪೋಡು, ದೊಡ್ಡಸಂಪಿಕೆ ಪೋಡು, ಗೊಲಗೇರಿ ಪೋಡು, ಎಲ್ಲಕ್ಕೂ ದೃಷ್ಟಿ ಮಾಡಿ ನೋಡಿದ್ರು
1: ಬೆಟ್ಟದಲ್ಲಿ.
0: ಎಲ್ಲಿ? ಬೆಳಗಿರಂಗನ ಬೆಟ್ಟದಲ್ಲಿ.
1: ಪೋಡು ಅಂದ್ರೆ ಏನು ಸ್ವಾಮಿ?
0: ಪೋಡು ಅಂದ್ರೆ ಆ ಬೆಟ್ಟದಲ್ಲಿರೋ ಒಂದೊಂದು ಊರುಗಳು. ಆ ಎಲ್ಲಾ ಪೋಡ್ಗೂ ದೃಷ್ಟಿ ಮಾಡಿ ನೋಡಿದ್ರೆ ರಂಗಪ್ಪ ಎಲ್ಲೂ ಕಾಣಲಿಲ್ಲ ಅಂತ ಚೆಲುವೆ.
1: ಹಾಗಾದ್ರೆ
0: ಅಂತ ಚೆಲುವೆ ಎಲ್ಲೂ ಕಾಣಲಿಲ್ಲ ರಂಗಪ್ಪ ಇನ್ನೆಲ್ಲಿ ಯೋಚನೆ ಮಾಡ್ತಿದ್ದಾರೆ
1: ಇನ್ನೆಲ್ಲಿ ಸ್ವಾಮಿ?
0: ಮತ್ತೊಂದು ಕಡೆ ನೋಡಿದಾಗ ಸ್ವಾಲಗರ ಬೊಮ್ಮೇಗೌಡನ ದೊಡ್ಡಿ.
1: ಹೌದು,
0: ಆ ಬೊಮ್ಮೇಗೌಡನ ದೊಡ್ಡಿಯಲ್ಲಿ ಸ್ವಾಲಗರ ಬೊಮ್ಮೇಗೌಡನ ಮಕ್ಕಳು 7 ಜನ ಹೆಣ್ಣು ಮಕ್ಕಳು.
1: ಯಾರ್ಯಾರು ಸ್ವಾಮಿ?
0: ದೊಡ್ಡರಂಗಿ, ಚಿಕ್ಕರಂಗಿ, ದೊಡ್ಡ ಕೇತಿ, ಚಿಕ್ಕೇತಿ, ಲಚ್ಚಿ, ಲಕ್ಷ್ಮಿ, ಕುಶುಮಾಲೆ, ಕಟ್ಟ ಕಡಿಯೋಳೆ. ಕಟ್ಟ ಕಡಿಯೋಳು ಪದ್ಮ ಜಾತಕದ ಎಳೆ ಹೆಣ್ಣು, ಕೊನೆ ಹೆಣ್ಣು, 7 ಏಳು ಕುಸುಮಾಲೆ ಮೇಲೆ ಕಣ್ಣು ಮಡಗದ ರಂಗಪ್ಪ.
1: ನೋಡಿ,
0: ಎಂತ ಚೆಲುವೆನಿಯ, ಎಂತ ಚೆಲುವೆ.
1: ಹೌದೌದು,
0: ತಂದ್ರೆ ತರಬೇಕು ನನ್ನ ಬೆಳ್ಳಿ ಬೆಟ್ಟ ಕೇಳ, ನನ್ನ ಇಬ್ಬರು ಹೆಂಡ್ತಿರು ಮೇಲು ಮಿಟ್ಟಾಕ್ ತರಬೇಕು. ಇನ್ನೊಂದ್ಮೇಲೆ ಚೆನ್ನಾಗಿರಗ ತರಬೇಕಾನೆ, ಅಂತವಳೆ ತರಬೇಕು ಅಂತ ರಂಗಪ್ಪ ಯೋಚನೆ ಮಾಡ್ದ. ಇನ್ನೊಂದು ಯೋಚನೆ ಮಾಡ್ತೇನೆ, ನಾನೇನು ಅನ್ಕೊಂಡಿದ್ದೀನಿ ಇವಳು ಸಿಕ್ತಾಳು ಸಿಕ್ಕಲ್ವೋ ಗೊತ್ತಿಲ್ವಲ್ಲಪ್ಪ.
1: ಸಿಕ್ಕೋದಿಲ್ವಾ?
0: ಅದಕ್ಕಂತ ರಂಗಪ್ಪ ಅಯ್ಯೋ ಎಂತೆಂತವ್ರನ್ನೆಲ್ಲ ಬೊಗ್ಗಿಸ್ಬಿಟ್ಟಿವ್ನಿ ನಾನು ಇವಳು ಯಾವ ಲೆಕ್ಕ ನನಗೆ. ಆಹಾ, ಬೊಗ್ಗದಿರುವ ಹೆಣ್ಣ ನಾನು ಬೊಗ್ಗಿಸಗಳದೆ ಹೋದ ಮ್ಯಾಲೆ ನಾಮಾಯಿ ಕಡೆಗೆ ಪಲಾಲೇ.

0: ರಂಗಪ್ಪ ಯೋಚನೆ ಮಾಡ್ದ,
1: ಸದ್ಯ
0: ಎಂತೆಂತವ್ರ ಬೊಗ್ಗಿಸ್ಬಿಟ್ಟಿವ್ನಿ ಇವಳು ಯಾವ ಲೆಕ್ಕ ನನಗೆ, ತಂದೆ ತರಬೇಕು ಬೆಳ್ಳಿ ಬೆಟ್ಟಕ್ಕೆ, ಆದ್ರೆ ಹಿಂಗ್ ಹೋಗ ಸರಿಗಿಲ್ವಲ್ಲಪ್ಪ, ನಾನು
1: ಹೋಗ್ಬೇಕು ಸ್ವಾಮಿ,
0: ನನ್ನ ಇಬ್ಬರಿಂದ ತಿರುಗು ಹೇಳಬಾರದು, ನಾನು ಹಿಂಗೂ ಹೋಗಬಾರದು,
1: ಮತ್ತೆ
0: ಮತ್ತೆ ವ್ಯಾಸ ಮರಿಸ್ಕೊಂಡು ಹೋಗ್ಬೇಕಂಡ್ರಿ.
1: ಅದು ಸರಿ.
0: ಆಗ ಬೆಳಿಗ್ಗೆ ರಂಗಪ್ಪ ಕಲ್ಯಾಣಿ ಕೊಳಕ್ಕೆ ಬಂದು ಸ್ನಾನ ಮಾಡಿ ಮಾಡ್ಕೊಂಡು ಒಂದ್ ದಾಸೈ ನ್ಯಾಸ ಮುದ್ದಾಸೈ ನ್ಯಾಸ ಹಾಕೊಂಡು ಆ ನಾಮ ಹೆಂಗ್ ಧರ್ಸ್ಕತಾವ್ರೆ ಆ ಕಲ್ಯಾಣಿ ಕೊಳದ ಮೇಲೆ ಏರಿ ಮೇಲೆ ಕೂತ್ಕೊಂಡ್ರಂಗಪ್ಪ
1: ಸ್ವಾಮಿ
0: ಹೆಂಗ್ ಧರ್ಸ್ಕತಾವ್ರೆ ಅಂತ ಅಂದ್ರೆ,

0: ರಂಗಪ್ಪ ಸಿದ್ವಾದ ಜಗದಗಲ ಜಾಗಟೆ ಮುಗಿಲ ಗಾತ್ರ ಶಂಕು ಎತ್ತಬಾರದ ಬಿಲ್ಲು ಬಾಣ ತಣ್ಣೀರ್ ಕಾಂತಿ ತಿರುಮಣಿಗಳು ಈರಣ್ಣ ಕೆಂಚಣ್ಣ ಅನ್ನೋ ಹಸುಣ ದೇವ್ರ ತಕ್ಕೊಂಡ ಬೆಳ್ಳಿ ಬೆತ್ತ ಕೈಲಿಡ್ಕೊಂಡ ನಾಮ ಧರಿಸ್ಕೊಂಡು ಒಂದು ಮುದ್ದಾಸ ಇನ್ನೇ ಆಸ ಹಾಕೊಂಡು ಕಲ್ಯಾಣಿ ಕೊಡದಿಂದ ಬರ್ತಿದ್ದಾನೆ
1: ರಂಗಪ್ಪ.
0: ಹೆಂಗ್ ಬರ್ತಿದ್ದಾನೆ?
1: ಹೆಂಗೆ

0: ಗಂಗಾಧರಪ್ಪನ ಗುಡಿ ಮುಂದೆ ಬಂದು ನಿಂತ್ಕೊಂಡು ಬುಗು ಬುಗ್ಗನ ಶಂಕು ದಣಿ ದಣಿನ ಜಾಗಟ ಬಾರಿಸ್ತಾರಂಗಪ್ಪ. ಒಳ ಕೂತಿರ್ಲ ಗಂಗಾಧರಪ್ಪ, ಓಹೋ ಸ್ವಾಮಿ ಬೆಳಗಿರ ರಂಗಪ್ಪ ನಮಸ್ಕಾರ, ಬನ್ನಿ ಬುದ್ಧಿ.
1: ಅಯ್ಯ
0: ಸ್ವಾಮಿ ಏನ್ ಇಷ್ಟು ದೂರ?
1: ಹೇಳಿ ಸ್ವಾಮಿ.
0: ನಾನು ಇಲ್ಲಿ ಸ್ವಾಲ್ಗರ್ ಪೋಡಕ್ ಭಿಕ್ಷಕ್ ಬಂದಿದ್ದೆ ಗಂಗಾಧರಪ್ಪ. ಭಿಕ್ಷಾ ಮಾಡಿ ತಿರುಗಿ ತಿರುಗಿ ತಿರುಗಿ ಕಾಲೆಲ್ಲ ನೊಂದೋಯ್ತು, ಶಂಕು ಜಾಕಟೆ ಹಿಡಿದು ಹಿಡಿದು ಕೈಯೆಲ್ಲ ಸುಸ್ತಾಯ್ತು. ಅಯ್ಯ ಶಂಕು ಮಡ್ಗಕ್ ಸ್ವಲ್ಪ ಜಾಗ ಕೊಡಪ್ಪ ಅಂದ.
1: ಅದಕ್ಕೆ
0: ಗಂಗಾಧರಪ್ಪ ಅಂದ್ರೆ, ಸ್ವಾಮಿ 12 ಅಂಕಣದ ಗುಡಿಯೊಳಗೆ ನಿಮ್ ಶಂಕು ಮಡ್ಗಕ್ ಜಾಗ ಇಲ್ವ ಮಡ್ಗಿ ಸ್ವಾಮಿ ಇತ್ತಾಗೆ ಹಂಗಂದಿದ್ದೆ. ತಡ ಬೆಳಿಗ್ಗೆ ರಂಗಪ್ಪ ಅವ್ನು ಶಂಕು ಮಡ್ಗದ ಅದು 3 ಅಂಕಣ ಹಿಡ್ಕೊಂಡ್ಬಿಡ್ತು.
1: 12 ಅಂಕಣದಲ್ಲಿ
0: ಅಲ್ಲ, ಶಂಕು ಮಡದಿ ಒಟ್ಟಿಗೆ 3 ಅಂಕಣ ಹಿಡ್ಕಂತು.
1: ಅಂದ್ರೆ
0: ಓ ಗಂಗಾಧರಪ್ಪ.
1: ಏನ್ ಸ್ವಾಮಿ?
0: ನನ್ ಜಾಕ್ಟೆ ಮಡಿದ್ರೆ ಸ್ವಲ್ಪ ಜಾಗ ಕೊಡಪ್ಪ ಅಂದ.
1: ಅಯ್ಯೋ ಮಡಿಗೆ,
0: ಅಯ್ಯೋ ಮಡಿಗೆ ಸ್ವಾಮಿ, ಹಂಗಂದಿದೆ ಜಾಕ್ಟೆ ಮಡಿದ್ರೆ ಅದು 3 ಅಂಕಣ ಹಿಡ್ಕಂತು.
1: ಶಿವ
0: ಇನ್ ಉಳಿದ ಎಷ್ಟಪ್ಪ?
1: 6 ಅಂಕಣ ಸ್ವಾಮಿ.
0: 6 ಅಂಕಣದಲ್ಲಿ ಗಂಗಾಧರಪ್ಪ ಕೂತಿದ್ದ. ಈ ಬೆಳಗಿರಂಗಪ್ಪ ನೋಡ್ದ, ಗಂಗಾಧರಯ್ಯ
1: ಏನಪ್ಪ
0: ಈ ಬಾಂಕಿ ಅಷ್ಟಿದ್ದೆ ಅವರು ಇವನ್ನೆಲ್ಲ ಹಿಡಿದು ಹಿಡಿದು ಸಾಕಾಗೈತೆ,
1: ಹೌದು
0: ಇದನ್ನೆಲ್ಲ ಮಡ್ಗ ಸ್ವಲ್ಪ ಜಾಗ ಕೊಡಪ್ಪ ಅಂದ್ರು. ಅಯ್ಯೋ ಮಡ್ಗಿ ಬುದ್ಧಿ ಇತ್ತಾಗೆ ಮಡ್ಗದ ಕೂಡ್ಲೆ ಅದು 3 ಅಂಕಣ
1: ಹಿಡ್ಕೊಂಡು
0: 12 ಅಂಕಣ ಇವನೇ ಹಿಡ್ಕಂಡ. ಈ 3 ಅಂಕಣದಲ್ಲಿ ಕೂತಿದ್ದ ಗಂಗಾಧರಪ್ಪ.
1: ಸರಿ ಸರಿ ಸರಿ
0: ಅಲ್ಲ ಕಣಯ್ಯ,
1: ಏನಪ್ಪ
0: ಕೂತ್ಕೊಂಡ್ ಹೇಳಬಾರ್ದೆ, ನಾನು ನಿಂತು ನಿಂತು ಸಾಕಾಯ್ತು ಅಂದ್ರು.
1: ಅಯ್ಯೋ
0: ಅಯ್ಯಯ್ಯೋ ಬನ್ನಿ ಸ್ವಾಮಿ, ಇಲ್ಲೇ ಸೊರಗಿಸ್ಕೊಂಡು ಕೂತ್ಕೊಳ್ಳವ ಇಬ್ರು ಅಂತ ಕೂಡ್ಲೆ. ಗಂಗಾಧರಪ್ಪ ಅವ್ರ ಕಾಲ್ ತೆಗೆದು, ಯಾವಾಗ ಬೆಳಗಿರ ರಂಗಪ್ಪ ಕಾಲ್ ತೆಗೆದು ಒಳಗಡೆ ಮಡಗಿದ್ರು, ಮಡುಗದೇಟ್ಗೆ 3 ಅಂಕಣ ಅವನ ಪಾದ ಹಿಡ್ಕತ್ತು. ಇನ್ ಗಂಗಾಧರಪ್ಪನ ಜಾಗ ಎಲ್ಲ ದಿಧೀರಿಂದ ಬಂದು ಈಚೆ ಬಿದ್ದ ಹೋದ.
1: ನೋಡಪ್ಪ
0: ಕಾಲು ಮಡಗದೇಟ್ಗೆ ಗಂಗಾಧರಪ್ಪ ಎದ್ ಈಚೆಗೆ ಬಿದ್ದ ಹೋದ. ಗಂಗಾಧರಪ್ಪ ಅಂತಾನೆ, ಯೋ ಬೆಳಗಿರಂಗಪ್ಪ ಜಾಗಟೆ ಮಡ್ಗಕ್ಕೆ ಜಾಗ ಕೇಳ್ಬಿಟ್ಟು ಜಾಗವೇ ನಂದು ಅನ್ಕೋಬಿಟ್ಟಿಯಲ್ಲಯ್ಯ, ನಾನೆಲ್ಲಿಗೋಗ್ಲಿ ಬೆಳಗಿರಂಗಪ್ಪ ಅಂದ.
1: ಅದಕ್ಕೆ
0: ಅದಕ್ಕೆ ರಂಗಪ್ಪ ಹೇಳ್ತಾನೆ, ಗಂಗಾಧರಯ್ಯ ಈ ಜಾಗದ ಮೇಲೆ ನೀನು ಆಸೆ ಮಾಡಬೇಡ, ಮುಂದೆ ಬಾಳೆಪೋಡಿದೆ, ಬಾಳೆಪೋಡಲ್ಲಿ ಹೋಗಿ ನೀನ್ ನೆಲಸು, ನನ್ನ ಭಕ್ತರು ಬರ್ತಾರೆ ಎಳ್ಳಿಯವರೆಲ್ಲರು, ಆಗ ಮೊದಲು ಕಾಸೊಂದು ಉಪ ನಿನಗಾಕಿ ಒಂದು ಪೂಜೆ ಕೊಡ್ತೀನಿ ಅಲ್ಲೋಗ್ ನೆಲೆಸ್ಕೋ.
1: ಅದು ಸರಿನೇ.
0: ಗಂಗಾಧರಪ್ಪ ನೋಡ್ದ ಜಾಗಟೆ ಮುಡ್ಕಕ್ಕೆ ಜಾಗ ಕೇಳ್ಬಿಟ್ಟು ಜಾಗವೇ ನಂದು ಅನ್ಬಿಟ್ಟಲ್ಲ ಈ ರಂಗಪ್ಪ ಅಂತೇಳಿ ಅವನ ತ್ರಿಶೂಲ ಡಮುರಗ ಜೋಳಿಗೆನೆಲ್ಲ ಎತ್ಕೊಂಡು ಬಾಳೆ

0: ದೊಡ್ಡ ಸಂಪಿಗೆ ಮೇಲೆ ಕೂತ್ಕೊಂಡ ರಂಗಪ್ಪ.
1: ಯಾವ ರೀತಿ
0: ಯಾವ ರೀತಿ ಮುದ್ದಾಸನೆ ಯಾಸ ಹಾಕೊಂಡು?
1: ಓಹೋ, ಅದು ನೋಡಪ್ಪ,
0: ಯಾಸ ಕಂಡ್ಕತ್ತರಿಂದ ದಾಸಪ್ಪ ಮುದ್ದಾಸನೆ ಹಾಕೊಂಡು ನಳ್ತಾನೆ, ನಸುಕ್ತಾನೆ, ಕುಂಟತಾನೆ, ಕುಸುಗುತ್ತಾನೆ, ಜರ ಬಂದವರು ಹಿಂಗ ಗಡ ಗಡ ಗಡ ನಡುತ್ತಿದ್ದ. ಯಾರು ಗೊತ್ತಾಗ್ಬಾರ್ದು ಅಂತ ದೊಡ್ಡ ಸಂಪಿಗೆ ಮರ ಮ್ಯಾಲ್ ಕೂತವನೇ ತಿಂಗಳ ಬೆಳಕು ಬಳಪಳ ಹೊಳಿತಾ ಇದೆ ಕಾಡೆಲ್ಲ, ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ಕೊಂಡ ರಂಗಪ್ಪ, ಎಂತ ಕಾಡಯ್ಯ ಎಂತ ಕಾಡು.
1: ಹೌದೌದು,
0: ಈ ತಿಂಗಳ ಬೆಳಕಲ್ಲಿ ಈ ಮಲ್ಲಿಗೆ ವನದ ಗಮಗಮದಲ್ಲಿ ಈ ಸುಂದರವಾದ ಕಾಡಿಗೆ ಕುಸುಬಾಲಿ ಏನಾರ ಬಂದ್ಬಿಟ್ರೆ ಬಂದ್ಬಿಟ್ರೆ ರೊಟ್ಟಿ ಜಾರಿ ತುಪ್ಪಕ್ ಬಿದ್ದಂಗ ಆಯ್ತದ, ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ಕೊಂಡಂಗ ಆಯ್ತದ, ಹೊಸಿ ಕೆಳಗೆ ಅದೇ ಅಜ್ಜಿಕತ್ತದೆ ಅಲ್ಲ.
1: ಹಾಗೇನೆ
0: ಅವ್ರ ಜೊತೆಲಿ ಸಿಮ್ ಮಾತುಕತೆ ಆಡ್ಕೋಬಹುದಲ್ಲ, ಏನ್ ಮಾಡುದು ಅಂತ ರಂಗಪ್ಪ ಕುತ್ಕೊಂಡು ಯೋಚನೆ ಮಾಡ್ತಿದ್ದಂಗೆ ಬೆಳಕಾಯ್ತು. ಬೆಳ್ಳಿ ಮೂಡಿ ಬೆಳಗರಿಯ ಸಮಯವಾಯ್ತು. ಇಲ್ಲಿ ಸ್ವಾಲಿಗರ ಬೊಮ್ಮೇಗೌಡನ ಏಳು ಜನ ಹೆಣ್ಣು ಮಕ್ಳು ಒಂದು ಕೋಣೆಯಲ್ಲಿ ಮನಗಿದ್ರಲ್ಲ ಅಕ್ಕ ತಂಗಿಯರು, ಅವತ್ತು ಶ್ರಾವಣ ಶನಿವಾರ. ಲೇ ಅಕ್ಕ, ದೊಡ್ಡರಂಗಿ, ಚಿಕ್ಕರಂಗಿ, ದೊಡ್ಡಕೇತಿ, ಕಿಚ್ಚಿಕೇತಿ, ಲಚ್ಚಿ, ಲಕ್ಷ್ಮಿ,
1: ಏನೇ
0: ಏನೇ ಕುಸುಮಾಲೆ, ಇವತ್ತು ಶ್ರಾವಣ ಶನಿವಾರ, ನಮ್ ಬೆಳಗಿರ ರಂಗಪ್ಪನ ಹಬ್ಬ ಮಾಡ್ಬೇಕಲ್ಲ, ತಕ್ಕಂಡ್ರೆ ಬಿಂದಿಗೆ ನೀರ್ ಹೋಗೋಣ ಅಂತೇಳಿ ಎಲ್ರು ಸೇರಿ ಆ ಬಿಂದಿಗೆ ತಕ್ಕೊಂಡು ಬರ್ತಾ ಅವ್ರೆ ಆ ಕಾಡಲ್ಲಿ.

0: ಬರ್ತಾವ್ರೆ ಏಳು ಜನ ಅಕ್ಕ ತಂಗಿಯರು, ಹಿಂದ್ ಮೂರ್ ಜನ, ಮುಂದ್ ಮೂರ್ ಜನ, ಮಧ್ಯದಲ್ಲಿ ಚಿಕ್ಕವಳಲ್ವೇ ಕುಸುಮಾಲೆ ಹುಟ್ಟರು, ಹುಟ್ಟಿದ ಮೇಲೆ ಭಾಗ್ಯ ಬಂದಿದ್ದು ಏಳನೇ ಅವಳು ಅಂತ. ಮುಂದ್ ಬಿಟ್ಕೊಂಡು ಮೂರ್ ಜನ, ಹಿಂದ್ ಬಿಟ್ಕೊಂಡು ಮಧ್ಯದಲ್ಲಿ ಕುಸುಮಾಲೆ ಕರ್ಕೊಂಡು ಬರ್ತಾ ಇದ್ರು.
1: ನೀರಿಗೆ
0: ಬರ್ತಿರುವಂತ ಸಮಯ ರಂಗಪ್ಪ ನೋಡ್ದ, ಎಂತ ಚೆಲ್ವೆನೆ, ಎಂತ ಚೆಲ್ವೆ ಇವಳು, ತಂದ್ರೆ ತರಬೇಕು ಇವಳ ನನ್ನ ಬೆಳ್ಳಿ ಬೆಟ್ಟಕ್ಕೆ ಈ ಸ್ವಾಲಗಿರಿ ಅಣ್ಣ.
1: ಹೌದೌದು,
0: ಏನಂತ ಉರುಣಿಸ್ತಿದ್ದಾನೆ ಆ ರಂಗಪ್ಪ ಅವಳು ನೋಡಿ ಅಂತ ಅಂದ್ರೆ.

0: ಹಿಂಗಂದ್ರು ಏಳು ಜನರಿಗೆ ನೋಡಿದ್ರು ಅಲ್ಲಲ್ಲಲ್ಲ ಯಾರೋ ದನ ಕರ ಕುರಿ ಕಾಯ ಮಕ್ಳು ಇಷ್ಟೊತ್ತಿಗೆ ಬಂದು ನಮ್ಮನ್ನ ಈ ತರ ರೇಗಿಸ್ತಾವ್ರಲ್ಲ
1: ಇಟ್ಕೊಳ್ಳಿ
0: ಅಕ್ಕ
1: ಏನಮ್ಮ
0: ಯಾರಿರ್ಬೋದು ನೋಡ್ರಿ ಅಂತೇಳಿ ಸುತ್ತಲೂ ನೋಡ್ತಿದ್ದಾರೆ ಕಾಡು ಮೇಡು ಬೆಟ್ಟ ಗುಡ್ಡ ಎಲ್ಲ ತಿರುಗಿ ನೋಡ್ರಿ ಎಲ್ಲೂ ಕಾಣಲಿಲ್ಲ ಅದಕ್ಕೆ ರಂಗಪ್ಪ ಮರದ ಮೇಲೆ ಕುತ್ಕೊಂಡಂತಾನೆ ರೇ ಹುಡುಗಿರೇ

ಇದುವರೆಗೂ ಕೇಳಿದ್ರಿ ಕಂಸಾಳೆ ಮಳೆ ಮಹದೇಶ್ವರ, ಮಂಟೇಸ್ವಾಮಿ ಬಿಳಿಗಿರಿ ರಂಗಕಾವ್ಯ ಕುರಿತು ವಿಶೇಷ ಜನಪದ ಸಿರಿ ಕಾರ್ಯಕ್ರಮ. ಇದರ ಮುಂದುವರೆದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ಕೇಳೋಣ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು. ನಮಸ್ಕಾರ.

ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ. 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿ ಕನಸಾದಂತಹ ವೇಣು ಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮ್ಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08 3124 86286.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ ಸ್ಥಳೀಯ ಕಲಾವಿದರಿಗಾಗಿರುವ ಕಾರ್ಯಕ್ರಮ ಗೀತ ಸಂಗಮ. ಕಾರ್ಯಕ್ರಮದಲ್ಲಿ ಸಂಕೇಶ್ವರದ ಸ್ವರ ಸಾಧನ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಲಿದ್ದಾರೆ.

ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ, ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ, 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ, ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನ ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೀಣ ಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮ್ಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4

ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಇವರ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದ್ರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ ಎಲ್ರಿಗೂ

ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿಯ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ SMS ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಗುಸು ಆದಂಗೆ ಅದು ಅದಲ್ಲ. ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ ಅವರು, ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.

0: ಇದುವರೆಗೂ ಕೇಳಿದ್ರಿ ಸ್ಥಳೀಯ ಕಲಾವಿದರಿಗಾಗಿರುವ ಕಾರ್ಯಕ್ರಮ ಗೀತಾ ಸಂಗಮ. ಕಾರ್ಯಕ್ರಮದಲ್ಲಿ ಸಂಕೇಶ್ವರದ ಸ್ವರ ಸಾಧನ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿಗಳಾದ ಲೀನಾ, ಜಯಶ್ರೀ, ಸುಧಾ, ಶ್ರೀದೇವಿ, ವಿದ್ಯಾಶ್ರೀ, ಜಯಶ್ರೀ, ಪ್ರೀತಿ, ರಾಜಶ್ರೀ ಹಾಗೂ ಹಾರ್ಮೋನಿಯಂ ಸಾಥ್ ನೀಡಿದವರು ಮಹಾದೇವ್ ಸುತಾಚಾರಿ, ತಬ್ಲಾ ಸಾಥ್ ನೀಡಿದವರು ರಾಹುಲ್ ಮಂಡೋಳ್ಕರ್ ಅವರು. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರವಿದು. ನಮಸ್ಕಾರ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0838552552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಕಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮವಿದು KLE ಚಿತ್ರಮಾಲಾ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ಮೊದಲನೇ ಗೀತೆ ಚಿತ್ರ ಜನುಮದ ಜೋಡಿ, ಹಾಡು ಮಣಿ ಮಣಿ, ಗಾಯಕರು ಶಿವರಾಜ್ ಕುಮಾರ್. ಹಾಡನ್ನ ಕೇಳಿ ಆನಂದಿಸಿ.

0: ಮಾಮಣಿ.
1: ಹಂಗಾರೆ ಗೋಪಿಕಾ ಸ್ತ್ರೀಯರು ಇದಾರೆ ಅಂತ ಈಗ್ಲೇ ಕೇಳ್ಬಿಡೆ ಮಣಿ.
0: ಚಚ ಅದಲ್ಲ ದ್ವಾಪರ ಯುಗಕ್ಕೆ. ಈ ಕಲಿಯುಗದ ಕೃಷ್ಣ ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ, ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ.
1: ನನ್ನ ನೋಡಲ್ವಾ?
0: ನೋಡ್ತಾನೆ ಇದೀನಲ್ಲ.

ಹೌದು, ಚೆಂದಾಗೈತೆ. ಈಗ ಊರ್ ಹತ್ರಕ್ ಬಂದೈತೆ, ಗಾಡಿ ನಿಲ್ಸು ಅಂತ ಹೇಳೆ ಕನಕ.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಮಾರಿಗಣ್ಣು ಹೊರಿಮ್ಯಾಗೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಚಿತ್ರ ಏ ಹಾಡನ್ನ ಕೇಳಿ ಆನಂದಿಸಿ.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮುಂದಿನ ಗೀತೆ ಮರಿಯಾ ಮೈ ಡಾರ್ಲಿಂಗ್, ಚಿತ್ರ ಮರಿಯಾ ಮೈ ಡಾರ್ಲಿಂಗ್, ಗಾಯಕರು SP ಬಾಲಸುಬ್ರಹ್ಮಣ್ಯಂ, ಸಂಗೀತ ನಿರ್ದೇಶಕರು ಶಂಕರ್ ಹಾಗೂ ಗಣೇಶ್, ಸಾಹಿತ್ಯ ಜಿ ಉದಯ್ ಶಂಕರ್. ಹಾಡನ್ನ ಕೇಳಿ ಆನಂದಿಸಿ.

ಮಧುರವಾದ ಗೀತೆಗಳ ಕಾರ್ಯಕ್ರಮ ಕೆ ಎಲ್ ಇ ಚಿತ್ರಮಾಲಾ. ಮುಂದಿನ ಗೀತೆ ನಲಿವ ಗುಲಾಬಿ ಹೂವೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಚಿತ್ರ ಆಟೋ ರಾಜ. ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲಾ ಮಧುರವಾದ ಗೀತೆಗಳ ಕಾರ್ಯಕ್ರಮ. ಮುಂದಿನ ಗೀತೆ ನೀ ಅಮೃತಧಾರೆ. ಗಾಯಕರು ಹರೀಶ್ ರಾಘವೇಂದ್ರ ಹಾಗೂ ಸುಪ್ರಿಯಾ ಆಚಾರ್ಯ. ಚಿತ್ರ ಅಮೃತಧಾರೆ. ಹಾಡನ್ನ ಕೇಳಿ ಆನಂದಿಸಿ.

ಮಧುರವಾದ ಗೀತೆಗಳ ಕಾರ್ಯಕ್ರಮ ಕೆ ಎಲ್ ಇ ಚಿತ್ರಮಾಲಾ. ಮುಂದಿನ ಗೀತೆ ಟು ವಿ ಚಿತ್ರ. ಆನಂದ್, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ನಿರ್ದೇಶಕರು ಶಂಕರ್ ಗಣೇಶ್, ಸಾಹಿತ್ಯ ಜಿ ಉದಯ್ ಶಂಕರ್. ಹಾಡನ್ನ ಕೇಳಿ ಆನಂದಿಸಿ.

ಇದುವರೆಗೂ ಕೇಳಿದ್ರೆ KLE ಚಿತ್ರಮಾಲಾ ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.

0: जी।
1: अब एयर कंडीशन क्लासरूम्स में वर्ल्ड क्लास लैब्स के साथ KLE कॉलेज ऑफ फार्मेसी एयरपोर्ट रोड
2: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ತರಗತಿವರೆಗಿನ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ ಉಪಹಾರ ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ರೈನ್ ಲಿಪಿಯ ಮೂಲಕ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247142, ಮೊಬೈಲ್ ಸಂಖ್ಯೆ 9448954235.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: Chikodia KLE College of Engineering and Technology KLECET 2026-27 ಪ್ರವೇಶಗಳು ಪ್ರಾರಂಭ. ಬಿಇ ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. ಪಿಜಿ ಕೋರ್ಸ್ಗಳು ಎಂಬಿಎ ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು ಎಂಸಿಎ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. ಎಂಬಿಎ ಮಾನ್ಯತೆ ಪಡೆದಿದ್ದು ವಿಟಿಯುನಿಂದ ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. ಯುಪಿಎಸ್ಸಿ, ಕೆಪಿಎಸ್ಸಿ, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ತು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. ಸಿಇಟಿ ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: KLE Pharmacy College, Umbalgavi, Yerzorde, Pataru, Patiara, Praveshagu Praramba, Vimana Nildana, Rastevas, one Kurchi Belgavi, Lirua, Tatunika Sola, Beulla, Hossa Campus K College, Tarantra Gondide, Vivida Kurskolo, B Farm, Farm D, M Farm Matu, PhD Seridante Pharmacy, Chetra the Liuna, Tashikshana Padayalu, Suvarna Vakasha, College in Abramuka, Vishesha Tegalu, Nuraku Hechu Varshagala, Shaishanika, Itihasa Matu, Anubava, Vishwada Dianta, Muru, Savraku Hechu, Haria Vidyartigala, Balistan. ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ ಔಟ್ಕಮ್ ಬೇಸ್ಡ್ ಎಜುಕೇಷನ್ ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್ ಜಾಗತಿಕ ಮಟ್ಟದ ಗ್ರಂಥಾಲಯ ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ ಪ್ರಾಯೋಗಿಕ ತರಬೇತಿ ಸೌಲಭ್ಯ ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು ನ್ಯಾಕ್ ಎ ಪ್ಲಸ್ ಗ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399 ಮೊಬೈಲ್ ಸಂಖ್ಯೆ 9740639702 ವೆಬ್ಸೈಟ್ www.kleefarm.edu KLE Technological University, Belagavi. 2026-27 Praveshagalu Praramba. Dr. M. S. Sheshagiri Campus, Belagavi. KCET Code E036. Comet K Code E065. 2025-26 ರಲ್ಲಿ 500 ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150 ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50 ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಯುಜಿ ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08312440322 ಅಥವಾ www.kletech.ac.in ಗೆ ಭೇಟಿ ನೀಡಿ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ. ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, BPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ಎಂದಿನಂತೆ ನಾನು ಅನುಪಮಾ. ಹಿರಿಯ ನಾಗರಿಕರ ಸಮಸ್ಯೆಗಳು, ಹಿರಿಯ ನಾಗರಿಕರಿಗೆ ಇರುವಂತಹ ಸರ್ಕಾರದ ಯೋಜನೆಗಳ ಬಗ್ಗೆ, ಒಟ್ಟಾರೆಯಾಗಿ ಹಿರಿಯ ನಾಗರಿಕರ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗಿದ್ದಾರೆ ಬಾಳೆಗೌಡ ಶಂಕರ್ ದೊಡ್ಬಂಗಿಯವರು. ಇವರು ನಿವೃತ್ತ ಉಪನ್ಯಾಸಕರು. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸರ್, ಈಗ ನಮ್ಮ ವ್ಯಕ್ತಿತ್ವವನ್ನ ರೂಪಿಸಿ ನಾವು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಲು ಮುಖ್ಯ ಪಾತ್ರ ವಹಿಸಿದವರು ಅಂದ್ರೆ ನಮ್ಮ ಹಿರಿಯರು. ಈ ಹಿರಿಯ ನಾಗರಿಕರ ಬಗ್ಗೆ ತಾವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಕಾರ್ಯಕ್ರಮದ ಮೊದಲಿಗೆ,
1: ಹಿರಿಯ ನಾಗರಿಕರು ಸಮಾಜದಲ್ಲಿ ಜನರ ವ್ಯಕ್ತಿತ್ವವನ್ನು ಬೆಳೆಸಲಿಕ್ಕೆ ಅತ್ಯಂತ ಮಹತ್ವವಾದಂಥ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. ಕಾರಣ, ಗುರು ಇಲ್ಲದ ಮಠವಿಲ್ಲ, ಹಿರಿಯನಿಲ್ಲದ ಕುಟುಂಬವಿಲ್ಲ. ಕಾರಣ, ಹಿರಿಯ ನಾಗರಿಕರಲ್ಲಿರ್ತಕ್ಕಂಥ ಒಂದು ಅನುಭವ ಮತ್ತು ಅನುಭವದಿಂದ ಅನುಭಾವ. ಇಲ್ಲಿ ಅನುಭವ ಇದು ಸೈದ್ಧಾಂತಿಕ, ಅನುಭಾವ ಪ್ರಾಯೋಗಿಕ. ಈ ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಅನುಭವ ಮತ್ತು ಅನುಭಾವ ಪಡೆದುಕೊಂಡಂತಹ ಹಿರಿಯ ನಾಗರಿಕರು, ಅವರ ಒಂದು ಸಲಹೆ ಸೂಚನೆ, ಅವರ ಒಂದು ಸಮಾಜದ ಬಗ್ಗೆ ತಿಳುವಳಿಕೆ, ಸಮಾಜದಲ್ಲಿ ಹೇಗಿರಬೇಕು, ಹೇಗಿರಬಾರದು, ಯಾವುದು ಸರಿ, ಯಾವುದು ತಪ್ಪು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ರೀತಿ, ಯಾವುದು ನೀತಿ, ಯಾವುದು ಅನೀತಿ, ಯಾವುದು ಧರ್ಮ, ಯಾವುದು ಅಧರ್ಮ, ಇವುಗಳ ಬಗ್ಗೆ ಕುಲಂಕುಷವಾಗಿ ಅವರು ಸಾಕಷ್ಟು ಅವರ ಬಗ್ಗೆ ಮಾಹಿತಿಯನ್ನ ಮತ್ತು ಅನುಭವದ ಮೂಲಕ ಅನುಭಾವಿಗಳಾಗಿರುತ್ತಾರೆ ಹೆಚ್ಚಾಗಿ. ಅದಕ್ಕೋಸ್ಕರ ಸಮಾಜದ ಒಂದು ಅಂಕುಡೊಂಕುಗಳನ್ನ ತಿದ್ದಲಿಕ್ಕೆ ಅಥವಾ ಆ ಸಮಾಜದಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ವಾತಾವರಣ ನಿರ್ಮಿಸಲಿಕ್ಕೆ ಹಿರಿಯರ ಸಲಹೆ, ಮಾರ್ಗದರ್ಶನ ಅತ್ಯಂತ ಅಗತ್ಯ. ಅದಕ್ಕೋಸ್ಕರ ಹಿರಿಯರು ಇಡೀ ಒಂದು ಸಮಾಜದ ಒಬ್ಬ ಗಣ್ಯ ವ್ಯಕ್ತಿತ್ವವನ್ನ ಹೊಂದಿದ್ದು, ಆ ವ್ಯಕ್ತಿತ್ವ ರೂಪುಗೊಳ್ಳಲಿಕ್ಕೆ, ಸಮಾಜದ ಎಲ್ಲ ಜನರು ತಮ್ಮ ವ್ಯಕ್ತಿತ್ವವನ್ನು ರೂಪುಗೊಳಿಸಲಿಕ್ಕೆ ಈ ಹಿರಿಯರ ಮಾರ್ಗದರ್ಶನ ಪ್ರಾಮುಖ್ಯ. ಅದಕ್ಕೋಸ್ಕರ ಹಿರಿಯರಿಂದಲೇ ಮತ್ತು ಹಿರಿಯ ನಾಗರಿಕರಿಂದಲೇ ನಮ್ಮ ಒಂದು ಕೌಟುಂಬಿಕ ಜೀವನವಾಗಲಿ, ಸಾಮಾಜಿಕ ಜೀವನವಾಗಲಿ, ಆರ್ಥಿಕ ಜೀವನವಾಗಲಿ, ರಾಜಕೀಯ ಜೀವನವಾಗಲಿ, ಧಾರ್ಮಿಕ ಜೀವನವಾಗಲಿ

0: ಸಂಸ್ಕೃತಿ ಜೀವನವಾಗಲಿ, ಇಡೀ ಒಂದು ಎಲ್ಲ ಜೀವನದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಹಿರಿಯರ ಒಂದು ಮಾರ್ಗದರ್ಶನ, ಅವರ ಒಂದು ಅನುಭವ ಬಹಳಷ್ಟು ಮುಖ್ಯವಾಗಿದೆ. ಅವುಗಳನ್ನು ಯಾರು ಪಾಲಿಸಿಕೊಂಡು ಹೋಗುತ್ತಾರೋ ಅವರ ವ್ಯಕ್ತಿತ್ವ ವಿಕಸನಗೊಳ್ಳುತ್ತದೆ. ತಮ್ಮ ಒಂದು ಪ್ರತಿಯೊಂದು ಶಾರೀರಿಕ ಮತ್ತು ಮಾನಸಿಕ ಮಟ್ಟವನ್ನು ವಿಕಸಿಕೊಂಡು ಆರೋಗ್ಯವಂತರಾಗಿರಲಿಕ್ಕೆ ಹಣ ಬಹಳ ಮುಖ್ಯವಾದಂಥ ಪಾತ್ರ ವಹಿಸುತ್ತದೆ. ಅದಕ್ಕೋಸ್ಕರ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಉಳಿತಾಯವನ್ನು ಮಾಡಿಕೊಂಡು ತಮ್ಮ ಒಂದು ಜೀವನವನ್ನು ಸ್ವಾರ್ಥಗೊಳಿಸಬೇಕಾದರೆ ಅವರು ಉಳಿತಾಯ ಮಾಡಲೇಬೇಕು. ಇನ್ನೂ ಕೆಲವು ನಾವು ಗ್ರಾಮೀಣ ಮಟ್ಟದಲ್ಲಿ ಹಿರಿಯರ ಬಗ್ಗೆ ಅರಿತುಕೊಳ್ಳಬೇಕಾದರೆ ಅವರು ಪಾಪ ಕಷ್ಟಜೀವಿಗಳು, ಕಷ್ಟ ಸಹಿಷ್ಣುಗಳು, ಅವರಿಗೆ ಉಳಿತಾಯದ ಬಗ್ಗೆ ಅಷ್ಟೊಂದು ಮಾರ್ಗದರ್ಶನ ಮಾಹಿತಿ ಇರುವುದಿಲ್ಲ. ಹೀಗಾಗಿ ಗ್ರಾಮೀಣ ಮಟ್ಟದಲ್ಲಿ ಸಾಕಷ್ಟು ಹಿರಿಯ ನಾಗರಿಕರು ಅವರು ಸಾಕಷ್ಟು ದೈಹಿಕ ಮತ್ತು ಮಾನಸಿಕ ತೊಂದರೆ ಅನುಭವಿಸುತ್ತಿದ್ದಾರೆ. ಸರ್ಕಾರವು ಕೂಡ ಸಾಕಷ್ಟು ಸೌಲಭ್ಯಗಳನ್ನು ನೀಡ್ತಾ ಇದೆ, ಇನ್ನೂ ಕೆಲವರಿಗೆ ಆ ಸರ್ಕಾರ ಸೌಲಭ್ಯಗಳು ತಲುಪ್ತಾ ಇಲ್ಲ. ಎಷ್ಟೋ ಹಿರಿಯ ನಾಗರಿಕರಿಗೆ ಸರ್ಕಾರಿ ಸೌಲಭ್ಯಗಳು ತಲುಪ್ತಾ ಇಲ್ಲ. ಕಾರಣ ಇಷ್ಟೇ, ಅವರು ಕಷ್ಟಜೀವಿಗಳು, ಸತತವಾಗಿ ಭೂಮಿಯಲ್ಲಿ ದುಡಿಯೋದ್ರಿಂದ ಇಂಥ ಒಂದು ಸೌಲಭ್ಯ ಪಡೆಯುವುದು ಅಸಾಧ್ಯವಾಗಿದೆ ಅಂತ ಅನಿಸುತ್ತೆ. ಇದಕ್ಕೆ ನನಗೆ ಅನಿಸಿದ ಪ್ರಕಾರ ನಮ್ಮ ಒಂದು ಸಂಬಂಧಿಕರಲ್ಲೇ 72-74 ವಯಸ್ಸಿನಂಥ ಇನ್ನೂ ಹಿರಿಯ ನಾಗರಿಕರು ಸರ್ಕಾರದ ಒಂದು ಹಣಕಾಸಿನ ಸೌಲಭ್ಯ ತೆಗೆದುಕೊಂಡಿಲ್ಲ. ಬಹಳ ವಿಷಾದ ಅನಿಸುತ್ತದೆ.
1: ಸರ್, ತಾವೀಗ ಮಾತಾಡ್ತಾ ಹೇಳಿದ್ರಿ ಸರ್ಕಾರಿ ಸೌಲಭ್ಯಗಳು ಅಂತ. ಹಿರಿಯ ನಾಗರಿಕರಿಗಾಗಿಯೇ ಕೆಲವೊಂದು ಸರ್ಕಾರಿ ಯೋಜನೆಗಳು ಏನಾದರೂ ಇದೆಯಾ ಸರ್?
0: ಸರ್ಕಾರಿ ಯೋಜನೆಗಳು ಇವೆ. ಅವು ಆ ಯೋಜನೆಗಳನ್ನು ಬಳಸಬೇಕಾದ್ರೆ ಅದರ ಒಂದು ಮಾಹಿತಿ ಮಾರ್ಗದರ್ಶನ ಬಹಳ ಮುಖ್ಯ. ಅದಕ್ಕೋಸ್ಕರ ಅವರು ಹಿರಿಯ ನಾಗರಿಕರ ಸಂಘದ ಸದಸ್ಯರಾಗಬೇಕು. ಆ ಹಿರಿಯ ನಾಗರಿಕ ಸಂಘದ ಸದಸ್ಯರಾದಾಗ ಆ ಸಂಘದ ವತಿಯಿಂದ ಅವರಿಗೆ ಎಲ್ಲಾ ಯೋಜನೆಗಳ ಬಗ್ಗೆ, ಸರ್ಕಾರ ಸೌಲಭ್ಯಗಳ ಬಗ್ಗೆ ಸಾಕಷ್ಟು ಮಾಹಿತಿ ದೊರಕಿದಾಗ ಅವ್ರಿಗೆ ಏನಾದರೂ ತೊಂದರೆ ಇದ್ರೆ, ಯಾವುದೇ ತೊಂದರೆ ಇಲ್ಲಿ ಹಿರಿಯ ನಾಗರಿಕರಿಗೆ, ಅಂತಹ ತೊಂದರೆಗಳನ್ನ ಬಗೆಹರಿಸಲಿಕ್ಕೆ ಹಿರಿಯ ನಾಗರಿಕ ಸಂಘಗಳಿವೆ. ಈಗ ನಮ್ಮ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ಕೇಂದ್ರ ಮಟ್ಟದಲ್ಲಿ ಈ ರೀತಿಯಾಗಿ ನಮ್ಮ ಒಂದು ಹಿರಿಯ ನಾಗರಿಕ ಸಂಘಗಳಿವೆ. ಆ ಹಿರಿಯ ನಾಗರಿಕ ಸಂಘಕ್ಕೆ ಕೇವಲ ಸದಸ್ಯನಾಗಲಿ 250 ರೂಪಾಯಿ ಮಾತ್ರ ಸಾಮಾನ್ಯವಾಗಿ. ಈ ರೀತಿಯಾಗಿ ಒಂದು ಸದಸ್ಯತ್ವವನ್ನು ಪಡೆದುಕೊಂಡ್ರೆ ಅವರಿಗೆ ಆ ಒಂದು ಈಗಿನ ಒಂದು ಬದಲಾವಣೆ ತಕ್ಕಂತೆ ಈಗಿನ ಮೊಬೈಲ್ ಇದೆಯಲ್ಲ, ವಾಟ್ಸಪ್ ಇದೆಯಲ್ಲ, ಅದರ ಮೂಲಕ ಸಹಿತ ನಾವು ಮಾಹಿತಿ ಕೊಡಬಹುದು ಹಿರಿಯ ನಾಗರಿಕ ಸಂಘದಿಂದ. ಹೀಗೆ ಅದು ಈಗಾಗಲೇ ನಾವು ಆ ಜಿಲ್ಲಾ ಮಟ್ಟದ ಒಂದು ಸಂಘದಿಂದ, ರಾಜ್ಯ ಮಟ್ಟದ ಸಂಘದಿಂದ ಪ್ರತಿ ಗ್ರಾಮಗಳಲ್ಲಿ, ಪ್ರತಿ ತಾಲೂಕಿನಿಂದ ಗ್ರಾಮಗಳಿಗೆ ಹೋಗಿ ಆ ಹಿರಿಯ ನಾಗರಿಕರಿಗೆ ಒಂದು ಮಾಹಿತಿಯನ್ನು ಕೊಡೋದ್ರ ಮೂಲಕ ಅವರನ್ನ ಒಂದು ಸದಸ್ಯನಾಗಿ ಮಾಡಿಕೊಂಡು ಅವರಿಗೆ ಸಾಕಷ್ಟು ಸಲಹೆ ಸೂಚನೆಗಳನ್ನ ನೀಡಿ ಅವರ ಒಂದು ಹಿರಿಯ ನಾಗರಿಕ ಜೀವನವನ್ನ ಒಂದು ಅತ್ಯಂತ ಉತ್ತಮವಾದಂತಹ ಜೀವನ ಸಾಗಿಸಲಿಕ್ಕೆ ನಾವು ಈಗ ಎಲ್ಲ ಸದಸ್ಯರು ಪ್ರಯತ್ನ ಮಾಡ್ತಾ ಇದ್ದೇವೆ.
1: ಸರ್, ಈಗ ಸೌಲಭ್ಯಗಳು ಅಂತ ಹೇಳಿದ್ರಿ, ಸರ್ಕಾರಿ ಸೌಲಭ್ಯಗಳು ಯಾವ್ಯಾವ್ದಿದೆ ಸರ್? ಸರ್ಕಾರಿ ಸೌಲಭ್ಯಗಳು ಹಿರಿಯ ನಾಗರಿಕರಿಗಾಗಿ,
0: ಅದು ಪಿಂಚಣಿ ರೂಪದಲ್ಲಿ ಪ್ರತಿ ತಿಂಗಳ ಮಾಸಾಸನ ಅಂತ ಸರ್ಕಾರ ನೀಡ್ತಾ ಇದೆ. ಅದು 60 ವರ್ಷ ಮೇಲ್ಪಟ್ಟವರಿಗೆ, ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂಥ ಹಿರಿಯರಲ್ಲಿ ಅಥವಾ ನಗರ ವಲಯದಲ್ಲಿರಲಿ, ಅಂದರೆ ಅತಿ ಬಡವರು ಇರಬಹುದು, BPL ಕಾರ್ಡ್ ಹೊಂದಿರಬಹುದು, ಅಂಥವರಿಗೆ ಪ್ರತಿ ತಿಂಗಳ ಮಾಸಾಸನ ಸರ್ಕಾರದಿಂದ ಬರುತ್ತಿದೆ. ಕೆಲವರು ಅದನ್ನು ಸದುಪಯೋಗ ಪಡ್ಕೊಂಡವರು ಇದ್ದಾರೆ, ಇನ್ನೂ ಕೆಲವರು ಅದರ ಸದುಪಯೋಗ ಪಡೆದುಕೊಳ್ಳಲಾರದೆ ಇದ್ದಾರೆ. ಈಗಾಗಲೇ ಹೇಳಿದಂತೆ ಸಾಕಷ್ಟು 70 ಹೆಚ್ಚಿನ ವಯಸ್ಸನ್ನು ಸಹಿತ ಇನ್ನೂವರೆಗೆ 10-12 ವರ್ಷ ಆದರೂ ಸಹಿತ ಅಂಥ ಒಂದು ಪಿಂಚಣಿ ಅಥವಾ ಮಾಸಾಸನ ಅಥವಾ ಏನು ಪಡಿತಾ ಇಲ್ಲ. ಯೋಜನೆಗಳು ಇವೆ. ಯೋಜನೆಗಳಂದ್ರೆ ಈಗ ಹಿರಿಯ ನಾಗರಿಕರಿಗೆ ತಮ್ಮ ಒಂದು ಸ್ವಂತ ಕಾಲ ಮೇಲೆ ನಿಲ್ಲಲಿಕ್ಕೆ, ತಮ್ಮದೇ ಆದಂತ ಒಂದು ಸ್ವಉದ್ಯೋಗ ಮಾಡಲಿಕ್ಕೆ ಅವರು ಸರ್ಕಾರದವರು ಸಬ್ಸಿಡಿ ಮೂಲಕ ಮನೆಯಲ್ಲಿ ಕೂತ್ಕೊಂಡು ಯಾವುದಾದ್ರೂ ಒಂದು ಉದ್ಯೋಗ ಮಾಡಬಹುದು. ಯಾವುದೇ ಒಂದು ವಸ್ತುಗಳನ್ನ ಪ್ರೊಡಕ್ಟ್ ಮಾಡಿ ತಮ್ಮ ಮನೆಯಲ್ಲಿ ಅಥವಾ ಇನ್ಯಾವುದೇ ಸ್ಥಳದಲ್ಲಿ ಕೂತ್ಕೊಂಡು ಮಾಡಬಹುದು. ಅಂತ ಯೋಜನೆಗಳು ಸಾಕಷ್ಟಿವೆ. ಅದರಿಂದ ಅವರು ತಮ್ಮ ಒಂದು ಹಣಕಾಸಿನ ಒಂದು ಸದುಪಯೋಗ ಪಡೆದುಕೊಳ್ಳಬಹುದು.
1: ಸರ್, ಈಗ ಹಿರಿಯ ನಾಗರಿಕರಿಗೆ ಸರ್ಕಾರದಿಂದ ಇರುವಂತಹ ಸೌಲಭ್ಯಗಳ ಬಗ್ಗೆ ಮಾತಾಡಿದ್ರಿ. ಈಗ ಹಿರಿಯ ನಾಗರಿಕರು ಅಂದ ತಕ್ಷಣ ವಯಸ್ಸಾಗಿರುತ್ತೆ, ಸಾಮಾನ್ಯವಾಗಿ ಆರೋಗ್ಯ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಹಿರಿಯ ನಾಗರಿಕರು ಮತ್ತು ಆರೋಗ್ಯ, ಅದರ ಬಗ್ಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್?
0: ಈಗ ಒಂದು ಇಂಗ್ಲಿಷ್ ನಲ್ಲಿ ಕೊಟೇಶನ್ ಇದೆ, ಇಫ್ ವೆಲ್ತ್ ಇಸ್ ಲಾಸ್ಟ್ ನಥಿಂಗ್ ಇಸ್ ಲಾಸ್ಟ್, ಇಫ್ ಹೆಲ್ತ್ ಇಸ್ ಲಾಸ್ಟ್ ಸಮಥಿಂಗ್ ಇಸ್ ಲಾಸ್ಟ್, ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್. ಒಂದು ವೇಳೆ ನಾವು ಸಂಪತ್ತನ್ನು ಕಳ್ಕೊಂಡ್ರೆ ಏನು ಕಳೆದುಕೊಂಡಂಗ ಅಲ್ಲ, ಆರೋಗ್ಯಕೊಂಡ್ರೆ ಏನೋ ಸ್ವಲ್ಪ ಮಟ್ಟಿಗೆ ಕಳೆದುಕೊಂಡ ಹಾಗೆ, ಗುಣವನ್ನ ಸ್ವಭಾವವನ್ನು ಕಳೆದುಕೊಂಡ್ರೆ ಎಲ್ಲ ಕಳೆದುಕೊಂಡಂತೆ. ಅದಕ್ಕೋಸ್ಕರ ಆರೋಗ್ಯವೇ ಸಂಪತ್ತು, ಹೆಲ್ತ್ ಇಸ್ ವೆಲ್ತ್. ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲ ನಾವು ಹೇಗೆ ಬೇಕಾದರೂ ಜೀವನ ಸಾಗಿಸಬಹುದು. ಆರೋಗ್ಯವೇ ಕೈ ಕೊಟ್ಟಾಗ, ಅನಾರೋಗ್ಯದಿಂದ ಬಳಲಿದಾಗ, ನಿರುತ್ಸಾಹ, ಜಿಗುಪ್ಸೆ, ಇಂಥ ಒಂದು ಮಾನಸಿಕ ವೇದನೆಯಿಂದ ಸಹಿತ ಬಳಲಬಹುದು. ಅದಕ್ಕೋಸ್ಕರ ಆರೋಗ್ಯವೇ ಪ್ರಾಮುಖ್ಯ. ಆ ಆರೋಗ್ಯ ಸಲುವಾಗಿ ಪ್ರತಿನಿತ್ಯ ಬೆಳಗ್ಗೆ ತಮ್ಮ ಒಂದು ವ್ಯಾಯಾಮ, ತಮ್ಮ ಶಕ್ತಿ ಸಾಮರ್ಥ್ಯವನ್ನು ವ್ಯಾಯಾಮ, ಯೋಗ, ಒಂದು ಮೆಡಿಟೇಷನ್, ಧ್ಯಾನ, ಇವುಗಳ ಮೂಲಕ ತಮ್ಮ ಒಂದು ಮಾನಸಿಕ ವಿಕಸನೆ ಮಾಡಿಕೊಳ್ಳಬಹುದು. ಶಾರೀರಿಕವಾಗಿಯೂ ಸಹಿತ ತಮ್ಮ ಒಂದು ಗಟ್ಟಿಯಾದಂಥ ದೇಹವನ್ನ ಬೆಳೆಸಿಕೊಳ್ಳಬಹುದು. ಈ ರೀತಿಯಾದಂಥ ದಿನನಿತ್ಯ ಚಟುವಟಿಕೆಗಳಲ್ಲಿ ಇದನ್ನು ಅಳವಡಿಸಿಕೊಂಡಿದ್ದೇ ಆದರೆ ಅವರು ಸಾಮಾನ್ಯವಾಗಿ ಯಾವುದೇ ರೋಗ ರುಜಿನಿಂದ ಬಳಲುವುದು ಕಡಿಮೆ ಆಗ್ತಾ ಇದೆ ಅಂತ ನಮ್ಮ ಒಂದು ಪ್ರಾಕ್ಟಿಕಲ್ ಆಗಿ ಅನುಭವ ಪಡೆದುಕೊಂಡಿರ್ತಕ್ಕಂಥದ್ದು ನನ್ನದು. ಅದೇ ರೀತಿಯಾಗಿ ಉಳಿದ ಎಲ್ಲ ಹಿರಿಯ ಜೀವಿಗಳು ಸಹಿತ ಆ ರೀತಿ ಮಾಡಿದರೆ ಒಳ್ಳೆಯದಾಗುತ್ತೆ. ಮತ್ತು ವೈದ್ಯರ ಸಲಹೆ ಪ್ರಕಾರ ಕೆಲವು ಹಿರಿಯ ನಾಗರಿಕರು ಶಾರೀರಿಕವಾಗಿ ಅವರು ಮಾನಸಿಕವಾಗಿ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ, ಆ ತೊಂದರೆ ನಿವಾರಣೆಗೆ ವೈದ್ಯರ ಸಲಹೆ ಪ್ರಕಾರ ಯೋಗ ವ್ಯಾಯಾಮ ಮಾಡುವುದು ಒಳ್ಳೆಯದು.
1: ಖಂಡಿತ ಸರ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಿವೃತ್ತ ಉಪನ್ಯಾಸಕರಾದಂತಹ ಬಾಳೆಗೌಡ ಶಂಕರ್ ದೊಡ್ಡಬಂಗಿಯವರು. ಇವರು ಹಿರಿಯ ನಾಗರಿಕರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಸರ್, ಈಗ ಹಿರಿಯ ನಾಗರಿಕರು ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿದ್ರಿ. ಈಗ ಹಿರಿಯ ನಾಗರಿಕರ ಜೀವನದಲ್ಲಿ ಹವ್ಯಾಸಗಳು ಹಾಗೇನೆ ಸಾಮಾಜಿಕ ಸಹಭಾಗಿತ್ವ ಎಷ್ಟರ ಮಟ್ಟಿಗೆ ಅವರಿಗೆ ಸಹಕಾರಿಯಾಗುತ್ತೆ ಅಂತ?
0: ಇದು ಬಹಳ ಮಹತ್ವದ್ದು. ಕಾರಣ, ಮನುಷ್ಯನಿಗೆ ಮನೋರಂಜನೆ ಅದು ಎಲ್ಲಾ ಒಂದು ಏನು ಟೆನ್ಷನ್ ಬಗೆಹರಿಸುತ್ತೆ. ಅದಕ್ಕೆ ಮನೋರಂಜನೆಯಲ್ಲಿ ಸಂಗೀತ ಅಂದರೆ ಹಾಡು, ನೃತ್ಯ, ಜಾನಪದ ಗೀತೆ, ಹೀಗೆ ಹತ್ತು ಹಲವಾರು ಮನೋರಂಜನಾ ಹವ್ಯಾಸಗಳಿರ್ತವೆ. ಅವುಗಳನ್ನು ಅಳವಡಿಸಿಕೊಳ್ಳೋದು ಮುಖ್ಯ. ಅಂದರೆ ಪ್ರತಿನಿತ್ಯ ನಾವು ನಮ್ಮ ಒಂದು ಸಂಗೀತದ ಮೂಲಕ, ಹಾಡಿನ ಮೂಲಕ ಮತ್ತು ನಮ್ಮ ಒಂದು ನೃತ್ಯದ ಮೂಲಕ ನಮ್ಮ ಅವಯವಗಳು, ಅಂಗಾಂಗಗಳು ಅವು ಕ್ರಿಯಾಶೀಲ ಆಗುತ್ತವೆ. ಅಂದರೆ ನಮ್ಮ ಮುಖ ಆಗಲಿ ಅಥವಾ ನಮ್ಮ ಶರೀರ ಆಗಲಿ, ಅವುಗಳಿಂದ ಒಂದು ಕ್ರಿಯಾ ಚಟುವಟಿಕೆ ನಡೆಯುತ್ತದೆ. ಹೀಗಾಗಿ ನಾವು ಯಾವುದೇ ಒಂದು ಹಾಡಾಗಲಿ ಅಥವಾ ಇನ್ಯಾವುದೇ ನೃತ್ಯ ಆಗಲಿ ಇವುಗಳನ್ನು ಮಾಡೋದು ಒಳ್ಳೆಯದು.
1: ಎಷ್ಟೋ ಹಿರಿಯರು ಏನಾಗುತ್ತೆ ಅಂದ್ರೆ ಸಾಮಾಜಿಕವಾಗಿ ಬೆರೆಯೋದೇ ಇಲ್ಲ. ಒಂದು ವಯಸ್ಸು ಆದ್ಮೇಲೆ, ರಿಟೈರ್ಮೆಂಟ್ ಆದ್ಮೇಲೆ ಮನೆಯಲ್ಲೇ ಕೂತಿರ್ತಾರೆ, ಹೊರಗಡೆ ಎಲ್ಲೂ ಬೆರೆಯೋದಿಲ್ಲ. ಇದಕ್ಕೆ ಏನ್ ಕಾರಣ ಇರ್ಬೋದು? ಅವ್ರು ಬೆರೆಯೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅಂತ?
0: ಇದು ಒಂದು ಒಳ್ಳೆ ಪ್ರಶ್ನೆ. ಅವರು ಹಿರಿಯ ನಾಗರಿಕರು ಇವಾಗ ಅವರು ಸೋತಿರುತ್ತಾರೆ ಶಾರೀರಿಕವಾಗಿ ಮಾನಸಿಕವಾಗಿ. ಹೀಗಾಗಿ ಅವರಲ್ಲಿ ಒಂದು ತರ ನಿರಾಶೆ ಭಾವನೆ, ನಿರುತ್ಸಾಹ, ಜಿಗುಪ್ಸೆ, ಕೌಟುಂಬಿಕ ಸಮಸ್ಯೆ, ಮಕ್ಕಳ ಸಮಸ್ಯೆ, ಸೊಸೆಯಂದ್ರ ಸಮಸ್ಯೆ, ಹೀಗೆ ಹತ್ತು ಹಲವಾರು ಸಮಸ್ಯೆಗಳನ್ನು ಹೊತ್ತುಕೊಂಡು ಜೀವನವನ್ನು ಸಾಗಿಸ್ತಕ್ಕಂಥ ಒಂದು ಮಾನಸಿಕ ಗಟ್ಟಿತನ ಅವರಲ್ಲಿ ಕಳೆದುಕೊಳ್ಳುವ ಸಂಭವ ಇರುತ್ತದೆ. ಹೀಗಾಗಿ ಅವರು ಯಾವಾಗಲೂ ಮನುಷ್ಯ ಮನಸ್ಸನ್ನು ಗಟ್ಟಿ ಮಾಡಿಕೊಂಡಾಗ ಮಾತ್ರ ತಾನು ತನ್ನ ಒಂದು ಶಾರೀರಿಕ ಮಟ್ಟವನ್ನು ಗಳಿಸಬಹುದು. ಹೀಗಾಗಿ ಅವರು ಈ ಒಂದು ಹಲವಾರು ಸಮಸ್ಯೆಗಳಿಂದ ಬಳಲುತ್ತಿರುವುದರಿಂದ ಅವರಲ್ಲಿ ಒಂದು ತರ ನಿರಾಶೆ ಭಾವನೆ, ನಿರುತ್ಸಾಹ, ಜಿಗುಪ್ಸೆಯಂಥ ಭಾವನೆಯಿಂದ ಅವರು ತೊಳ್ಳಾಡುತ್ತಿರ್ತಾರೆ. ಹೀಗಾಗಿ ಅಂಥವರು ಈಗಾದರೂ ಸಹಿತ ತಮ್ಮ ಒಂದು ಅಂಥ ಒಂದು ತೊಳ್ಳಾಡಿಕೆಯಿಂದ ಹೊರಬರಬೇಕಾದರೆ ಅವರು ಕ್ರಮೇಣವಾಗಿ ನಿಧಾನವಾಗಿ ಮನೆ ಬಿಟ್ಟು ಹೊರಗೆ ಬರಬೇಕು. ಹೊರಗೆ ಬಂದಾಗ ಅಲ್ಲಿ ಒಂದು ಬೆಳಿಗ್ಗೆ ಎದ್ದು ಕೂಡಲೇ ಸಾಕಷ್ಟು ಗಾರ್ಡನ್ಗಳಿರ್ತವೆ, ವಾಕಿಂಗ್ ಮಾಡ್ಬೋದು ನಿಧಾನವಾಗಿ ತಮ್ಮ ಶಕ್ತಿ ಸಾಮರ್ಥ್ಯ. ವಾಕಿಂಗ್ ಮಾಡುವುದರ ಮೂಲಕ ವ್ಯಾಯಾಮ, ಯೋಗ, ಈ ರೀತಿಯಾಗಿ ಒಂದು ಬೆಳಿಗ್ಗೆ ಎದ್ದು ಕೂಡಲೇ ಒಂದು ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಅವರು ತಮ್ಮ ಒಂದು ಹ್ಯಾಬಿಟ್ ಹವ್ಯಾಸಗಳನ್ನು ಬೆಳೆಸ್ಕೊಂಡ್ರೆ ಅದು ತಮ್ಮ ಒಂದು ಜೀವನದಲ್ಲಿ ತಮ್ಮ ಒಂದು ನಿರಾಶೆ ನಿರುತ್ಸಾಹನ ಹೋಗಲಿಕ್ಕೆ ಸಾಧ್ಯವಿದೆ ಅಂತ ನನ್ನ ಅನಿಸಿಕೆ.
1: ಸರಿ, ಈಗ ತಾವು ಹೇಳಿದ್ರಿ ಹಿರಿಯ ನಾಗರಿಕರು ವಯಸ್ಸಾಗ್ತಾ ಇದ್ದಂತೆ ಅವರು ಮಾನಸಿಕ ಗಟ್ಟಿತನವನ್ನ ಕಳೆದುಕೊಳ್ತಾರೆ ಅಂತ ಹೇಳಿದ್ರಿ. ಹೌದು, ಎಷ್ಟೋ ಜನ ಹಿರಿಯರು ರಿಟೈರ್ಮೆಂಟ್ ಆದ್ಮೇಲೆ ವಯಸ್ಸಾಗ್ತಾ ಇದ್ದಂತೆ ಎಲ್ಲೋ ಒಂದ್ ಕಡೆ ಕಂಗೆಟ್ ಬಿಡ್ತಾರೆ, ಆತಂಕಕ್ಕೆ ಒಳಗಾಗ್ತಾರೆ. ಈ ಒಂದು ಬದಲಾದ ಪರಿಸ್ಥಿತಿಗೆ ಇರಬಹುದು ಅಥವಾ ಅವರ ಆರೋಗ್ಯ ಪರಿಸ್ಥಿತಿಗೂ ಇರಬಹುದು. ಇಂತಹ ಸಂದರ್ಭದಲ್ಲಿ ಅವರ ಮಾನಸಿಕ ಸ್ಥಿತಿ ಏನಾದ್ರೂ ಹದಗೆಟ್ಟಾಗ ಅಥವಾ ಮಾನಸಿಕ ಸ್ಥಿತಿಯನ್ನು ಅವರು ಯಾವ ರೀತಿ ನೋಡ್ಕೊಳ್ಬೇಕು ಅಂತ ತಾವ್ ಹೇಳ್ತೀರಾ?
0: ಮೊಟ್ಟ ಮೊದಲನೇದಾಗಿ ಅವರು ತಮ್ಮ ಒಂದು ಮಾನಸಿಕ ಮಟ್ಟ ಕುಸಿದಾಗ ನೇರವಾಗಿ ಅವರು ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳಬೇಕು. ಆ ವೈದ್ಯರ ಸಲಹೆ ಪ್ರಕಾರ ಅವರ ಒಂದು ಔಷಧೋಪಚಾರದಿಂದ ಅವರ ಮಾನಸಿಕ ಮಟ್ಟ ಪ್ರಥಮ ಹಂತದಲ್ಲಿ ಸ್ವಲ್ಪ ಗಟ್ಟಿಯಾಗಲಿಕ್ಕೆ ಸಾಧ್ಯವಿದೆ. ನಂತರ ನಿಧಾನವಾಗಿ ವೈದ್ಯರ ಸಲಹೆ ಪ್ರಕಾರ ವ್ಯಾಯಾಮ, ಯೋಗ ಮತ್ತು ನಡಿಗೆ ಇವುಗಳನ್ನ ಮತ್ತು ಧ್ಯಾನ ಇವುಗಳನ್ನ ಮಾಡ್ತಾ ಇರಬೇಕು. ಅಂದಾಗ ಅದು ಆಟೋಮೆಟಿಕ್ ಆಗಿ ಅವರು ಒಂದು ಮಾನಸಿಕ ಒಂದು ತೊಂದರೆಯಿಂದ ಹೊರಗೆ ಬರಬಹುದು. ಅಂದರೆ ತಮ್ಮ ಒಂದು ಮಾನಸಿಕ ಪ್ರಬುದ್ಧತೆಯನ್ನ, ಮಾನಸಿಕ ವಿಕಸನೆಯನ್ನ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ.
1: ಸರಿ, ಇವಾಗ ಏನು ಅಂದ್ರೆ ಗಂಡ್ ಮಕ್ಳಿಗಾದ್ರೆ ಕೆಲಸ ಇರುತ್ತೆ, ರಿಟೈರ್ಮೆಂಟ್ ಆಗುತ್ತೆ, ಮನೆಯಲ್ಲಿ ಆರಾಮಾಗಿರ್ತಾರೆ. ಇನ್ನು ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದ್ರೆ ಅವರಿಗೆ ರಿಟೈರ್ಮೆಂಟ್ ಅನ್ನೋದೇ ಇರೋದಿಲ್ಲ. ಹೆಣ್ಣು ಮಕ್ಕಳ ಬಗ್ಗೆ, ವಯಸ್ಸಾದಂತಹ ಹಿರಿಯ ನಾಗರಿಕರು, ಹೆಣ್ಣು ಹಿರಿಯ ನಾಗರಿಕರ ಬಗ್ಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅವರ ಸಮಯವನ್ನು ಅವರು ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ಬೇಕು ಅಥವಾ ಯಾವ ರೀತಿ ಕಳಿಬೇಕು ಅಂತ ತಾವು ಹೇಳ್ತೀರಾ?
0: ಇಂದಿನ ಒಂದು ಪ್ರಸ್ತುತ ಸಮಾಜದಲ್ಲಿ ಮಹಿಳೆಯರ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದು ಬಹಳ ಉತ್ತಮ. ಭೂಮಿ ತಾಯಿ ತಾಯಿ, ನಮ್ಮನ್ನ ಹುಟ್ಟಿಸಿದಂತ ತಾಯಿ ತಾಯಿ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಜನನಿ. ಹೀಗೆ ಹೆಣ್ಣು ಮಕ್ಕಳು ಅವರು ಇಂದಿನ ಹಿರಿಯ ನಾಗರಿಕರಲ್ಲಿ ಅವರು ಸಾಕಷ್ಟು ಅಡಿಗೆ ಮಾಡುವುದರ ಮೂಲಕ, ಸಾಮಾನ್ಯವಾಗಿ ಅಡಿಗೆ ಮಾಡುವುದರ ಮೂಲಕ ಅವರ ಒಂದು ಭೌತಿಕ ಶ್ರಮ, ದೈಹಿಕ ಶ್ರಮ, ಅದರಲ್ಲಿ ಪೌಷ್ಟಿಕ ಆಹಾರ ತೆಗೆದುಕೊಳ್ಳದೆ ಸಾಕಷ್ಟು ದೈಹಿಕ ಶ್ರಮ ಮಾಡ್ತಾರೆ. ಈಗ ಪೌಷ್ಟಿಕ ಆಹಾರವಿಲ್ಲದೆ ದೈಹಿಕ ಶ್ರಮ ಮಾಡುವುದರಿಂದ ಅವರು ದೈಹಿಕವಾಗಿ ಕ್ಷೀಣಿಸುತ್ತಾರೆ. ಮತ್ತು ಅವರು ಹೆಚ್ಚಿನ ಒಂದು ಕಾಳಜಿ ಮಕ್ಕಳ ಸಲುವಾಗಿ, ತಮ್ಮ ಪತಿಯ ಸಲುವಾಗಿ ಇಡೀ ಒಂದು ಜೀವನವನ್ನು ಸವಿಸಿರುತ್ತಾರೆ. ಹೀಗಾಗಿ ಅವರದೇ ಆದಂತ ಒಂದು ಶಾರೀರಿಕವನ್ನ ಅವರದೇ ಆದಂತ ಒಂದು ಮಾನಸಿಕ ಮಟ್ಟವನ್ನು ವಿಕಸನಗೊಳಿಸಲಿಕ್ಕೆ ಅವರಿಗೆ ಆ ಮನೆ ಕುಟುಂಬದಲ್ಲಿರ್ತಕ್ಕಂಥ ಪತಿಯಾಗಲಿ ಮಕ್ಕಳಾಗಲಿ ಹೆಚ್ಚಿನ ಕಾಳಜಿ ತೋರಿಸಬೇಕಾಗುತ್ತೆ. ಯಾಕಂದ್ರೆ ಅವರು ಸತತವಾಗಿ ದುಡಿಯುವುದರಿಂದ ಅವರ ಒಂದು ಶಾರೀರಿಕ ಮಟ್ಟ ಮಾನಸಿಕ ಮಟ್ಟ ಕ್ಷೀಣಿಸುವುದು ಸಹಜ. ಹೀಗಾಗಿ ಅವರಿಗೆ ಅಲ್ಲಿಯ ಕುಟುಂಬ ಇತರ ಎಲ್ಲ ಸದಸ್ಯರು ಅವರಿಗೆ ಪೌಷ್ಟಿಕ ಆಹಾರವನ್ನು ನೀಡುವುದಾಗಲಿ, ವಿಶ್ರಾಂತಿ ತೆಗೆದುಕೊಳ್ಳುವುದಾಗಲಿ, ಅವರ ಜೊತೆಗೆ ಒಂದು ಸೇವೆ ಮಾಡೋದಾಗಲಿ, ಸಹಾಯ ಮಾಡೋದಾಗಲಿ, ಈ ರೀತಿಯಾದಂಥ ಒಂದು ಸದ್ಭಾವನೆ ಮತ್ತು ಕೈ ಜೋಡಿಸುವುದರಿಂದ ಆ ಕೌಟುಂಬಿಕ ಜೀವನದಲ್ಲಿ ಇವತ್ತಿನ ಹಿರಿಯ ನಾಗರಿಕರಾದಂಥ ಮಹಿಳೆಯರಿಗೆ ಅದು ಬಹಳ ಸಹಾಯ ಆಗುತ್ತದೆ. ಮತ್ತು ಆ ಒಂದು ಅಡಿಗೆ ಮನೆಯಲ್ಲಿ ಕೆಲಸ ಮಾಡೋದ್ರಿಂದ ಇಡೀ ಜೀವನವನ್ನು ಅವರು ತಮ್ಮ ಅಲ್ಲಿಯೇ ಕಳೆಯುವುದರಿಂದ ಅವರ ಒಂದು ಉತ್ಪಾದನೆ ತಕ್ಕಂತೆ ಹಣ ಸಿಗಲ್ಲ. ಪುಕ್ಕಟ್ಟೆಯಾಗಿ ಕೆಲಸ ಮಾಡೋದು ಅದಕ್ಕೆ ಬೆಲೆನೇ ಇಲ್ಲ. ಹೀಗೆ ಅವಳು ಎಷ್ಟೊಂದು ಶ್ರಮಪಟ್ಟು ತನ್ನ ಕಾಯಿಗಳು ತೊಡಗಿರ್ತಾಳೆ, ಆ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಏನು, ಕೌಟುಂಬಿಕ ಜೀವನವನ್ನು ಉದ್ಧಾರಗೊಳಿಸುವುದು, ಇದೇ ಒಂದು ಉದ್ದೇಶ. ಎಷ್ಟೋ ಜನರು ಹೌಸ್ ವೈಫ್ ಅಂದ್ರೆ
1: ಗೃಹಿಣಿಯರು
0: ಅವರು ತಮ್ಮ ಇಡೀ ಜೀವನವನ್ನ ಕಳೆಯುವುದರಿಂದ ಅವರಿಗೆ ಒಂದು ತರ ಹಿರಿಯ ನಾಗರಿಕರಾದಂತಹ ಈ ಮಹಿಳೆಯರು ಮಾನಸಿಕ ಅಸ್ವಸ್ಥತೆ ಮತ್ತು ದೈಹಿಕ ಕ್ಷೀಣಿಸುತ್ತೆ. ಕಾರಣ ಅಂದ್ರೆ ಸತತವಾಗಿ ದುಡಿಯುವುದು, ಸತತವಾಗಿ ಎಲ್ಲಾ ಕೆಲಸ ಮಾಡೋದ್ರಿಂದ ಅವರು ಇಂಥ ಒಂದು ತೊಂದರೆಯನ್ನು ಅನುಭವಿಸಬೇಕಿದೆ. ಅದಕ್ಕೋಸ್ಕರ ಅಲ್ಲಿ ಕುಟುಂಬದ ಇತರ ಸದಸ್ಯರು ಸಹಿತ ಅವರಿಗೆ ಸಹಾಯ ಆಗಲಿ, ಅವರ ಸೇವೆ ಆಗಲಿ, ಅಥವಾ ಅವರಿಗೆ ಏನಾದರೂ ಸ್ವಲ್ಪ ಪೌಷ್ಟಿಕಾಹಾರ ನೀಡುವುದಾಗಲಿ, ಅಥವಾ ಅವರ ಬಗ್ಗೆ ಹೆಚ್ಚಿನ ಕಾಳಜಿ ತೆಗೆದುಕೊಂಡ್ರೆ ಅವರು ಸಹಿತ ಸಬಲರಾಗಿ ಬಾಳಬಹುದು. ಅದಕ್ಕೋಸ್ಕರ ಮಹಿಳಾ ಸಬಲೀಕರಣ 8ರಂದ ಪ್ರತಿ ವರ್ಷ ನಾವು ಆಚರಿಸ್ತಿದ್ದೀವಿ. ಮಹಿಳಾ ಸಬಲೀಕರಣ ಅಂದ್ರೆ ಏನು, ಮಹಿಳೆಯರ ಒಂದು ಶಾರೀರಿಕ ಮಾನಸಿಕ ಮತ್ತು ಆರ್ಥಿಕ ಅವರ ಒಂದು ಧಾರ್ಮಿಕ ಸಾಂಸ್ಕೃತಿಕ ರಾಜಕೀಯ ಎಲ್ಲಾ ದೃಷ್ಟಿಕೋನದಿಂದ ಅವರನ್ನು ಸಬಲಗೊಳಿಸುವುದು, ಅಭಿವೃದ್ಧಿಗೊಳಿಸುವುದು, ಇದುವೇ ಮಹಿಳಾ ಸಬಲೀಕರಣ. ಹೀಗೆ ಎಷ್ಟೋ ಅನಕ್ಷರಸ್ಥ ಮಹಿಳೆಯರು, ಇಂದಿನ ಹಿರಿಯ ನಾಗರಿಕರ ಮಹಿಳೆಯರು ಸಾಕಷ್ಟು ತೊಂದರೆಗಳನ್ನು ಅನುಭವಿಸುವುದು ಈ ಒಂದು ಮಹಿಳಾ ಸಬಲೀಕರಣ ಮೂಲಕ ಅವರ ಮತ್ತೆ ಮೇಲಕ್ಕೆತ್ತಲಿಕ್ಕೆ ಸಾಧ್ಯವಿದೆ. ಅದಕ್ಕೋಸ್ಕರ ಅಕ್ಷರಸ್ಥ ಮಹಿಳೆಯರು ಆ ಅನಕ್ಷರಸ್ಥ ಮಹಿಳೆಯರ ಹಿರಿಯ ನಾಗರಿಕ ಜೊತೆಗೆ ಕೈ ಜೋಡಿಸಿ ಅವರನ್ನು ಸಹಿತ ಒಂದು ಅಭಿವೃದ್ಧಿಗೊಳಿಸಲಿಕ್ಕೆ ಸಾಧ್ಯವಿದೆ ಅಂತ ನನ್ನ ಅನಿಸಿಕೆ.
1: ಸರ್, ಈಗ ಹಿರಿಯ ನಾಗರಿಕರ ಆಹಾರ ಪದ್ಧತಿ ಯಾವ ರೀತಿ ಇರಬೇಕು ಅಂತ ತಾವೇ?
0: ಅದು ಹಿರಿಯ ನಾಗರಿಕರ ಆಹಾರ ಪದ್ಧತಿ ಆ ಶರೀರಕ್ಕೆ ತಕ್ಕಂತೆ ಇರಬೇಕು. ಈಗ ವಯಸ್ಸಾದಂತೆ ಡೈಜೆಷನ್ ಆಗಿರೋದ, ಹೆಚ್ಚು ನಾವು ಆಹಾರವನ್ನು ಸೇವಿಸಿದರೆ ಅಜೀರ್ಣತೆಗೆ ಕಾರಣ ಆಗುತ್ತದೆ. ಅಜೀರ್ಣತೆಯಿಂದ ಮತ್ತೆ ಏನಾದರೂ ಹೊಟ್ಟೆ ನೋವು ಆ ರೀತಿ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಶರೀರಕ್ಕೆ ಹಸಿವಾದಾಗ ಉಣ್ಣುವುದು ಇರಬೇಕು ತತ್ವ. ಅಂದ್ರೆ ಎಷ್ಟು ಬೇಕು ತನಗೆ ಕೆಪಾಸಿಟಿ ಸಾಮರ್ಥ್ಯ ಎಷ್ಟಿದೆ, ಎಷ್ಟು ಡೈಜೆಷನ್ ಆಗುತ್ತೆ, ಅಷ್ಟೇ ಆಹಾರವನ್ನು ಸೇವಿಸಬೇಕು. ಮತ್ತು ದಿನನಿತ್ಯ ಒಂದು 2 ಸಲ ಅಥವಾ 3 ಸಲ ಸ್ವಲ್ಪ ಆಹಾರವನ್ನು ಸೇವಿಸ್ತಾ ಇರಬೇಕು. ಅದರಲ್ಲಿ ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು ಮತ್ತು ಜೈವಿಕ ಆಹಾರವನ್ನು ಸೇವಿಸಬೇಕು, ಆರ್ಗಾನಿಕ್ ವಿಷಪೂರಿತ ಆಹಾರವನ್ನು ಸೇವಿಸಬಾರದು. ಮತ್ತು ಆದಷ್ಟು ಅವರು ಕೆಲವೊಂದು BP ಇದ್ದವರು, ಕೆಲವೊಂದು ಮಧುಮೇಹ ಶುಗರ್ ಇದ್ದವರು, ಅವರು ಸಹಿತ ವೈದ್ಯರ ಸಲಹೆ ಪ್ರಕಾರ ಅವರು ತಮ್ಮ ಒಂದು ಆಹಾರದ ಒಂದು ಸೇವನೆಯನ್ನು ಮಾಡ್ತಕ್ಕಂಥದ್ದು. ಇನ್ನುಳಿದ ಎಲ್ಲ ಸಾಮಾನ್ಯ ಜನರು, ಹಿರಿಯ ನಾಗರಿಕರು ಒಂದು ಸಾಮಾನ್ಯವಾದಂತ ಶಾರೀರಿಕವಾಗಿ ಮನುಷ್ಯರಿಗೆ ಚೆನ್ನಾಗಿರ್ತಾರೆ, ಬಟ್ ಅವರು ಸಹಿತ ತಮ್ಮ ಒಂದು ಶಾರೀರಿಕ ಸಾಮರ್ಥ್ಯಕ್ಕೆ ತಕ್ಕಂತೆ ಆಹಾರವನ್ನು ಸೇವಿಸಿ ಮಾಡಬೇಕು. ಎಸ್ಪೆಷಲಿ ವಿಶೇಷವಾಗಿ ಪೌಷ್ಟಿಕ ಆಹಾರವನ್ನ ಜೈವಿಕ ಆಹಾರವನ್ನು ಸೇವಿಸಬೇಕು ಇಷ್ಟೇ.
1: ಸರ್, ಒಟ್ಟಾರೆಯಾಗಿ ಹಿರಿಯ ನಾಗರಿಕರು ತಮ್ಮ ಒಂದು ಇಳಿ ವಯಸ್ಸನ್ನ ಯಾವ ರೀತಿ ಕಳಿಬೇಕು ಅಂತ ತಾವು ಹೇಳ್ತೀರಾ?
0: ಈಗಾಗಲೇ ನಾನು ಹೇಳಿದಂತೆ ಪ್ರತಿನಿತ್ಯ ಬೆಳಿಗ್ಗೆ ಹೇಳಬೇಕು ನಡಿಗೆ, ವ್ಯಾಯಾಮ, ಯೋಗ, ಧ್ಯಾನ, ಇವುಗಳನ್ನು ಪ್ರತಿನಿತ್ಯ ಮಾಡುತ್ತಾ ಹೋದರೆ ತಾನು ತನ್ನ ಸ್ವಾವಲಂಬಿ ಜೀವನವನ್ನು ಸಾಗಿಸಬಹುದು, ತಾನು ತನ್ನ ಒಂದು ಅಭಿವೃದ್ಧಿ ಜೀವನನ ಪಡಿಸಿಕೊಳ್ಬಹುದು, ತನ್ನ ಜೀವನವನ್ನೇ ಸ್ವಾರ್ಥಗೊಳಿಸಬಹುದು. ಇದು ಬಹಳ ಮಹತ್ವವಾದದ್ದು. ಇನ್ನೊಂದು ನಾನು ಇದರಲ್ಲಿ ಒಂದು ವಯಸ್ಸು ಯಾವ ರೀತಿಯಾಗಿ ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಹುಟ್ಟಿನಿಂದ ಸಾವಿನ ಅಂತ್ಯದವರೆಗೂ, ಇಲ್ಲಿ ಕೆಲವೊಂದು ವಯಸ್ಸಿನ ಅನುಗುಣವಾಗಿ ನಾನು ಹೇಳ್ಬೋದಾ? 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮುಕ್ಕಿ, 40ಕ್ಕೆ ನಾಚಿಕೆ, 50ಕ್ಕೆ ಅರಿವು, 60ಕ್ಕೆ ಮರೆವು, 70ಕ್ಕೆ ಬಾಗಿ, 80ಕ್ಕೆ ಗೂಬೆ, 90ಕ್ಕೆ 100ಕ್ಕೆ ಸಾಗಿ. ಇಲ್ಲಿ 90ಕ್ಕೆ ನಾನು ಸ್ವಲ್ಪ ವೇಳೆ ತಗೊಂಡೆ. ಅಂದ್ರೆ 90ರಿಂದ 100 ಒಳಗೆ ಸಾಗು ತನಕ ಆ ಮೌನ ತಗೊಂಡಲ್ಲ, ಅದು ನಿಧಾನವಾಗಿ ಹೋಗುತ್ತೆ ಅಂತ. 100ಕ್ಕೆ ಸಾಗಿ, ಜೀವನ ಇಷ್ಟೇ. ಅದಕ್ಕೋಸ್ಕರ ಹಿರಿಯ ನಾಗರಿಕರು ತಮ್ಮ ಜೀವನವನ್ನು ಸ್ವಾರ್ಥಗೊಳಿಸಬೇಕಾದ್ರೆ, ಸ್ವಾವಲಂಬಿ ಜೀವನ ಸಾಗಿಸಬೇಕಾದ್ರೆ ಈಗಾಗಲೇ ಸಾಕಷ್ಟು ತಮ್ಮ ಪ್ರಶ್ನೆಗಳ ಉತ್ತರ ನೀಡಿದ್ದೆ. ಬಸವನವರ ಒಂದು ವಚನ ನೆನಪಾಗುತ್ತೆ, ಹೇಳ್ಬೋದು?
1: ಖಂಡಿತ.

0: وانا
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 24 86 286.
3: One Life, Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here and your place in it is waiting. Don't miss the opportunity to own a home in the city's most talked about address where care meets comfort. Call us today at 776047729 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.
4: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ. ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನೆ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ. ಚಿಕ್ಕೋಡಿಯ ಕೆಎಲ್ಇ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, KLECET. 2026-27 ಪ್ರವೇಶಗಳು ಪ್ರಾರಂಭ. ಬಿಇ ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. ಪಿಜಿ ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ತು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

0: केएलई विश्वनाथ कत्ती दंत महाविद्यालय बेळगाव येथे जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: KLE Pharmacy College, ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧ ಉಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482, ಮೊಬೈಲ್ ಸಂಖ್ಯೆ 9448954235.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೇಲಿ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026 ಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲಿ ಆಹೆ. ಏರ್ಪೋರ್ಟ್ ರೋಡ್ ಬಸವನಕುರ್ಚಿ ಬೆಳಗಾವ್ ಯೇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲಿ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್, ಪಿಎಚ್ ಡಿ. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚಿ ಪ್ರಮುಖ ವೈಶಿಷ್ಟ್ಯ 100+ ವರ್ಷಾಚಿ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ. ಜಗಭರತಿಲ್ 3,000+ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನದ ರಸ್ತ್ಯಾವರಿಲ್ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್. ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜಾಚೆ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಳಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹ ಆಣಿ ಕ್ರೀಡಾ ಸುವಿಧಾ ಸುತ್ತಾ. ನ್ಯಾಕ್ A+ ಗ್ರೇಡ್ ಆಣಿ NIRF ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆಯ ಗುಣಮಟ್ಟಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜ್ಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಂಪರ್ಕ ಕರಾ 0832471399 ಆಣಿ 9740639702. ವೆಬ್ಸೈಟ್ ಆಹೆ www.kleparm.edu.

0: केली कॅन्सर हॉस्पिटल नेहरूनगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटतील।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल
1: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरूनगर बेळगाव येथे।
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कोलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरूनगर बेळगाव येथे।
0: फोन नंबर 08312552500 आणि 247377।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येथे।
2: KLE Technological University Belagavi 2026 27 ಪ್ರವೇಶಗಳು ಪ್ರಾರಂಭ ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ KCET ಕೋಡ್ E036 ಕಾಮೆಡ್ ಕೆ ಕೋಡ್ E065 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಕೆಮಿಕಲ್ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ AI ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA MCA MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ ಇನ್ಫೋಸಿಸ್ ಜುನಿಪರ್ HPE ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08312440322 ಅಥವಾ www.kletech.ac.in ಗೆ ಭೇಟಿ ನೀಡಿ ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 May 2026 ಪ್ರಾರಂಭವಾಗಲಿದೆ ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ತರಗತಿವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ ಮಕ್ಕಳಿಗೆ ಉಚಿತ ಊಟ ಉಪಹಾರ ಔಷಧ ಉಪಚಾರಗಳನ್ನು ನೀಡಲಾಗುತ್ತಿದೆ ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ 6 ಭಾವಚಿತ್ರಗಳು ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ ವಿದ್ಯಾರ್ಥಿ ಆಧಾರ್ ಕಾರ್ಡ್ ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ನೆಹರು ನಗರ ಬೆಳಗಾವಿ ದೂರವಾಣಿ ಸಂಖ್ಯೆ 08312471482 ಮೊಬೈಲ್ ಸಂಖ್ಯೆ 9448954235

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು: ಪಡಿತರ ವಿತರಣಾ ವ್ಯವಸ್ಥೆ, 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಯ ಕಾನೂನು ಬದ್ಧತೆಯನ್ನು ಎತ್ತಿಹಿಡಿದ ಸುಪ್ರೀಂಕೋರ್ಟ್. ಏಕರೂಪ ನಾಗರಿಕ ಸಂಹಿತೆ ಮಸೂದೆ ಅಂಗೀಕರಿಸಿದ ಅಸ್ಸಾಂ ವಿಧಾನಸಭೆ. ಐಪಿಎಲ್ ಟಿ20 ಕ್ರಿಕೆಟ್ 2 ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ರಾಜಸ್ಥಾನ ರಾಯಲ್ಸ್ ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ: ಪಡಿತರ ವಿತರಣಾ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಸುರಕ್ಷಿತ ಹಾಗೂ ನಿಖರವಾಗಿಸಲು 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಈ ಕುರಿತು ನವದೆಹಲಿಯಲ್ಲಿ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಾರ್ಥಕ ಪಡಿತರ ವಿತರಣಾ ವ್ಯವಸ್ಥೆಯನ್ನು ಪರಿಚಯಿಸಲು ನಿರ್ಧರಿಸಲಾಗಿದೆ. ಈ ಯೋಜನೆಗೆ ಸುಮಾರು 25,000 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯು ಆಹಾರ ಧಾನ್ಯ ಸಾಗಾಣಿಕೆ ರಾಜ್ಯ ಸಂಸ್ಥೆಗಳಿಗೆ ನೆರವು ನೀಡುತ್ತದೆ, ನ್ಯಾಯಯುತ ನ್ಯಾಯಬೆಲೆ ಅಂಗಡಿಗಳನ್ನು ಬೆಂಬಲಿಸುತ್ತದೆ ಮತ್ತು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಆಧುನೀಕರಣಕ್ಕೆ ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಇದು ನಿರ್ಮಲ್, ಆಶಾ ಮತ್ತು ಸಕ್ಷಮ್ ಎಂಬ 3 ಪ್ರಮುಖ ಕೃತಕ ಬುದ್ಧಿಮತ್ತೆ ಸಕ್ರಿಯಗೊಳಿಸಿದ ಮಾದರಿಗಳನ್ನು ಹೊಂದಿರುತ್ತದೆ. ನಿರ್ಮಲ್ ಎಐ ಚಾಲಿತ ನೈಜ ಸಮಯದ ಪಿಡಿಎಸ್ ಫಲಾನುಭವಿ ನೋಂದಣಿ, ಆಶಾ ಬಹುಭಾಷಾ ಕೃತಕ ಬುದ್ಧಿಮತ್ತೆ ಕುಂದುಕೊರತೆ ಮತ್ತು ನಾಗರಿಕ ತೊಡಗಿಸಿಕೊಳ್ಳುವಿಕೆ ವೇದಿಕೆ ಮತ್ತು ಸಕ್ಷಮ್ ವಾಹನ ಟ್ರ್ಯಾಕಿಂಗ್ನೊಂದಿಗೆ ಕೃತಕ ಬುದ್ಧಿಮತ್ತೆ ಸಕ್ರಿಯಗೊಳಿಸಿದ ಪೂರೈಕೆ ಸರಪಳಿ ವೇದಿಕೆಯಾಗಿದೆ ಎಂದು ವಿವರಿಸಿದ್ದಾರೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ರಾಜ್ಯದ ಒಳಗಿನ ಸಾಗಾಣೆ, ಆಹಾರ ಧಾನ್ಯಗಳ ನಿರ್ವಹಣೆ ಮತ್ತು ನ್ಯಾಯಬೆಲೆ ಅಂಗಡಿಗಳ ವಿತರಕರ ಲಾಭಾಂಶ ನಿರ್ವಹಣೆ ಮತ್ತು ಕೇಂದ್ರದ ನೆರವಿನ ಅಸ್ತಿತ್ವದಲ್ಲಿರುವಂತಹ ನಿಧಿಯ ಮಾದರಿಯ ಮುಂದುವರಿಕೆಗಾಗಿ ಕೇಂದ್ರದ ನೆರವಿನ ಮಾನದಂಡಗಳನ್ನು ಪರಿಷ್ಕರಿಸಲು ಸಿಸಿಇಎ ನಿರ್ಧರಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆಯ ಅಡಿಯಲ್ಲಿ ಬರುವ 81,35,00,000 ಜನರಿಗೆ ಸರ್ಕಾರದ ಬದ್ಧತೆಯನ್ನು ಪೂರೈಸುವ ನಿಟ್ಟಿನಲ್ಲಿ ಈ ಯೋಜನೆ ಕೆಲಸ ಮಾಡುತ್ತದೆ. ಈ ಯೋಜನೆಯು ಅಸ್ತಿತ್ವದಲ್ಲಿರುವಂತಹ ಪಿಡಿಎಸ್ ಯೋಜನೆಯ ಬದಲಿಯಲ್ಲ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಸ್ಪಷ್ಟಪಡಿಸಿದ್ದಾರೆ. ಭಾರತದ ಚುನಾವಣಾ ಆಯೋಗದ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ ಎಸ್ಐಆರ್ ಕಾನೂನು ಬದ್ಧತೆಯನ್ನು ಸುಪ್ರೀಂಕೋರ್ಟ್ ಎತ್ತಿಹಿಡಿದಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಯಾದಂಥ ಜಾಯ್ ಮಲ್ಯ ಬಾಗ್ಚಿ ಅವರನ್ನು ಒಳಗೊಂಡಂತಹ ನ್ಯಾಯಪೀಠ ಮತದಾರರ ಪಟ್ಟಿ ಪರಿಷ್ಕರಣೆ ಅಸಂವಿಧಾನಿಕ ಕಾರ್ಯವಲ್ಲ, ಕಾನೂನುಬದ್ಧವಾಗಿ ಸಮರ್ಥನೀಯವಾಗಿದೆ ಎಂದು ಹೇಳಿದೆ. ಭಾರತ ಸಂವಿಧಾನದ ಜನಪ್ರತಿನಿಧಿ ಕಾಯ್ದೆ 1950 ವಿಧಿಯ ಅಡಿಯಲ್ಲಿ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ತೀವ್ರ ಪರಿಷ್ಕರಣೆ ನಡೆಸುವ ಅಧಿಕಾರವನ್ನು ಹೊಂದಿದೆ. ಯಾವುದೇ ಸಮಯದಲ್ಲೂ ಈ ಕಾರ್ಯವನ್ನು ಆಯೋಗ ಕೈಗೊಳ್ಳಬಹುದು. ಪಾರದರ್ಶಕ ಮತ್ತು ನ್ಯಾಯಯುತ ಚುನಾವಣೆ ನಡೆಸಲು ಎಸ್ಐಆರ್ ಅಗತ್ಯ ಎಂದು ಅಭಿಪ್ರಾಯಪಟ್ಟಿದೆ. ಚುನಾವಣಾ ಆಯೋಗವು ನಿಯಮಗಳಿಗೆ ವಿರುದ್ಧವಾಗಿ ನಡೆದುಕೊಂಡಿದೆ ಎನ್ನುವ ವಾದವನ್ನು ನ್ಯಾಯಾಲಯ ತಳ್ಳಿಹಾಕಿತು. ಚುನಾವಣಾ ಆಯೋಗ ಕೈಗೊಂಡಿರುವ ಎಸ್ಐಆರ್ ಪ್ರಶ್ನಿಸಿ ದೇಶದಾದ್ಯಂತ ಹಲವು ಚರ್ಚೆಗಳು ಸಲ್ಲಿಕೆಯಾಗಿದ್ದವು. ಇವುಗಳ ವಿಚಾರಣೆ ನಡೆಸಿದ ಸುಪ್ರೀಂಕೋರ್ಟ್ ಇಂದು ಮಹತ್ವದ ತೀರ್ಪು ನೀಡಿತ್ತು. ಮತದಾರರ ಪಟ್ಟಿಯನ್ನು ಕಾಲಕಾಲಕ್ಕೆ ಪರಿಷ್ಕರಣೆ ನಡೆಸುವುದರ ಮುಕ್ತ ಮತ್ತು ಪಾರದರ್ಶಕ ಚುನಾವಣೆ ನಡೆಸಲು ಸಾಧ್ಯ ಎಂದು ಹೇಳಿದೆ. ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯವನ್ನು ಬಿಹಾರ ವಿಧಾನಸಭಾ ಚುನಾವಣೆಗೂ ಮುನ್ನ ಆರಂಭ ಮಾಡಲಾಗಿತ್ತು. ಇದೀಗ ವಿವಿಧ ಹಂತಗಳಲ್ಲಿ ದೇಶದ ಎಲ್ಲೆಡೆ ನಡೆಸಲಾಗುತ್ತಿದೆ. ಪ್ರತಿ ಸ್ಲಿಪ್ನಲ್ಲಿ ಮತ ಚಲಾಯಿಸುವ ನಿಖರವಾದ ಸಮಯವನ್ನು ತೋರಿಸಲು ವಿವಿಪ್ಯಾಟ್ ಮಾರ್ಗಸೂಚಿಗಳಲ್ಲಿ ಬದಲಾವಣೆಗಳನ್ನು ಕೋರಿ ಸಲ್ಲಿಸಲಾದ ಅರ್ಜಿಯ ಕುರಿತು ನಿರ್ಧಾರ ತೆಗೆದುಕೊಳ್ಳುವುದನ್ನು ಸುಪ್ರೀಂಕೋರ್ಟ್ ಇಂದು ಚುನಾವಣಾ ಆಯೋಗಕ್ಕೆ ಬಿಟ್ಟಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ಚಿ ಅವರದ ನ್ಯಾಯಪೀಠ ಈ ವಿಷಯವು ತಾಂತ್ರಿಕ ಸ್ವರೂಪದ್ದಾಗಿದೆ ಮತ್ತು ಚುನಾವಣಾ ಆಯೋಗದ ವ್ಯಾಪ್ತಿಗೆ ಬರುತ್ತದೆ ಎಂದು ಹೇಳಿದೆ. ವಿವಿಪ್ಯಾಟ್ ಸ್ಲಿಪ್ಗಳಲ್ಲಿ ಸಮಯದ ಮುದ್ರತೆಯನ್ನು ಸೇರಿಸುವುದನ್ನು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ಪರಿಶೀಲನೆ ಮತ್ತು ಲೆಕ್ಕ ಪರಿಶೋಧನೆಯನ್ನು ಸುಧಾರಿಸುತ್ತದೆ ಎಂದು ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕನಿಷ್ಠ 2 ಸ್ಥಳೀಯ ಭಾರತೀಯ ಭಾಷೆಗಳು ಸೇರಿದಂತೆ 3 ಭಾಷೆಗಳ ಅಧ್ಯಯನವನ್ನು ಕಡ್ಡಾಯಗೊಳಿಸುವ ಸಿಬಿಎಸ್ಇ ನೀತಿಯನ್ನು ಪ್ರಶ್ನಿಸುವ ಅರ್ಜಿಯನ್ನು ಪರಿಶೀಲಿಸಲು ಸುಪ್ರೀಂಕೋರ್ಟ್ ಇಂದು ಸಮ್ಮತಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದಂಥ ಜಾಯ್ ಮಲ್ಯ ಬಾಗ್ಚಿ ಮತ್ತು ವಿಪುಲ್ ಎಂ ಪಂಚೋಲಿ ಅವರಿದ್ದ ನ್ಯಾಯಪೀಠ ಕೇಂದ್ರ ಸರ್ಕಾರ ಸಿಬಿಎಸ್ಇ ಮತ್ತು ಎನ್ಸಿಇಆರ್ಟಿಗೆ ನೋಟಿಸ್ ಜಾರಿಗೊಳಿಸಿದ್ದು 2 ವಾರಗಳಲ್ಲಿ ಪ್ರಕ್ರಿಯೆಗಳನ್ನು ಕೋರಿದೆ. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇ ಹೊರಡಿಸಿದ ಇತ್ತೀಚಿನ ಸುತ್ತೋಲೆಯ ಪ್ರಕಾರ ಜುಲೈ 1 ಪ್ರಾರಂಭವಾಗುವ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕನಿಷ್ಠ 2 ಸ್ಥಳೀಯ ಭಾರತೀಯ ಭಾಷೆಗಳು ಸೇರಿದಂತೆ 3 ಭಾಷೆಗಳ ಅಧ್ಯಯನವನ್ನು ಕಡ್ಡಾಯಗೊಳಿಸಲಾಗಿದೆ. ಈ ಕ್ರಮವು ಸಿಬಿಎಸ್ಇ ತನ್ನ ಅಧ್ಯಯನ ಯೋಜನೆಯನ್ನು ರಾಷ್ಟೀಯ ನೀತಿ ಶಿಕ್ಷಣ 2020 ಮತ್ತು ಶಾಲಾ ಶಿಕ್ಷಣಕ್ಕಾಗಿ ರಾಷ್ಟ್ರೀಯ ಪಠ್ಯಕ್ರಮ 2023ರೊಂದಿಗೆ ಜೋಡಿಸುವ ಭಾಗವಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. 2026ರ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಇಂದು ಮತ್ತಿಬ್ಬರು ಆರೋಪಿಗಳನ್ನು ಬಂಧಿಸಿದೆ. ಈ ಪ್ರಕರಣದಲ್ಲಿ ಇದುವರೆಗೆ ಒಟ್ಟು 13 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ದೆಹಲಿ, ಜೈಪುರ, ಗುರುಗ್ರಾಮ, ನಾಸಿಕ್, ಪುಣೆ, ಲಾತೂರ್ಗಳಲ್ಲಿ ಈ ಹಿಂದೆ ಹಲವರನ್ನು ಸಿಬಿಐ ತನ್ನ ವಶಕ್ಕೆ ಪಡೆದುಕೊಂಡಿತ್ತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟಂತೆ ದೇಶದ 49 ವಿವಿಧ ಸ್ಥಳಗಳಲ್ಲಿ ಸಿಬಿಐ ಶೋಧ ಕಾರ್ಯಾಚರಣೆ ನಡೆಸಿತ್ತು. ಮೊಬೈಲ್, ಲ್ಯಾಪ್ಟಾಪ್ ಸೇರಿದಂತೆ ಹಲವು ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಲಾತೂರ್ ಮೂಲದ ಡಾ ಮನೋಜ್ ಶಿರೂರೆ ಪ್ರಕರಣದ ಪ್ರಮುಖ ಆರೋಪಿ ಎಂದು ಸಿಬಿಐ ತಿಳಿಸಿದೆ. ಕೇರಳ ಮಾಜಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ನಿವಾಸ ಸೇರಿದಂತೆ ಕೇರಳದ ವಿವಿಧ ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ಇಂದು ಶೋಧ ಕಾರ್ಯಾಚರಣೆ ಕೈಗೊಂಡಿದೆ. ತಿರುವನಂತಪುರಂನಲ್ಲಿರುವಂತಹ

0: ನಿವಾಸಿಗಳಿಗೆ ಒಂದೇ ನಾಗರಿಕ ಕಾನೂನು ಚೌಕಟ್ಟನ್ನು ಸ್ಥಾಪಿಸಲು ಈ ಶಾಸನವು ಪ್ರಯತ್ನಿಸುತ್ತದೆ. ದೇಶದ ಒಟ್ಟಾರೆ ಪ್ರಗತಿಗೆ ಈಶಾನ್ಯದ ಅಭಿವೃದ್ಧಿ ಅತ್ಯಗತ್ಯ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಗ್ಯಾಂಗ್ಟಾಕ್ನಲ್ಲಿರುವ ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ನಾವೀನ್ಯತೆ ಆಲೋಚನೆಗಳು ಮತ್ತು ಪರಸ್ಪರ ನಂಬಿಕೆಯ ಮೂಲಕ ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಇದಕ್ಕೂ ಮುನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಗ್ಯಾಂಗ್ಟಾಕ್ನಲ್ಲಿ ಆಮ್ ದೀದಿ ಬಹಿನಿ ಬಸ್ ಸೇವೆ ಎಂಬ ಮಹಿಳಾ ಕೇಂದ್ರಿತ ಸಾರ್ವಜನಿಕ ಸಾರಿಗೆ ಸೇವೆಗೆ ಚಾಲನೆಯನ್ನು ನೀಡಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಟೊರೊಂಟೋದಲ್ಲಿ ಕೆನಡಾ ಸಚಿವ ಮಣಿಧರ್ ಸಿಧು ಅವರೊಂದಿಗೆ ಕೆನಡಾ ಭಾರತ ಹೂಡಿಕೆ ದುಂಡು ಮೇಜಿನ ಸಭೆಯ ಜಂಟಿ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕೆನಡಾದ ಪ್ರಮುಖ ಹೂಡಿಕೆದಾರರು, ಕೆನಡಾ ಭಾರತ ವ್ಯವಹಾರ ಮಂಡಳಿಯ ಸದಸ್ಯರು ಹಾಗೂ ಇತರ ಪಾಲುದಾರರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 50 ಶತಕೋಟಿ ಅಮೆರಿಕನ್ ಡಾಲರ್ಗೆ ವಿಸ್ತರಿಸುವ ಮತ್ತು ವರ್ಷದಾದ್ಯಂತ ವೇಳೆಗೆ ಸಿಇಪಿಎ ಮಾತುಕತೆಗಳನ್ನು ಮುಕ್ತಾಯಗೊಳಿಸುವ ತಮ್ಮ ಹಂಚಿಕೆ ಉದ್ದೇಶವನ್ನು ಎರಡೂ ಕಡೆಯವರು ಪುನರುಚ್ಚರಿಸಿದ್ದಾರೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಈ ಪಂದ್ಯದಲ್ಲಿ ಸೋಲುವ ತಂಡ ಪಂದ್ಯಾವಳಿಯಿಂದ ಹೊರಬೀಳಲಿದ್ದು ಗೆದ್ದ ತಂಡ 2ನೇ ಕ್ವಾಲಿಫೈಯರ್ಗೆ ಮುನ್ನಡೆ ಪಡೆಯಲಿದೆ. ಸಿಂಗಾಪುರ ಓಪನ್ನಲ್ಲಿ ಬ್ಯಾಡ್ಮಿಂಟನ್ನ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತೀಯ ಶಟ್ಲರ್ HS ಪ್ರಣಯ್ ಇಂದು ಇಂಡೋನೇಷ್ಯಾದ ಜೋನಾಥನ್ ಕ್ರಿಸ್ಟಿ ಅವರನ್ನು 10-21, 21-12, 21-18 ಸೆಟ್ಗಳಿಂದ ಸೋಲಿಸಿದ್ದಾರೆ. ಇನ್ನೊಂದೆಡೆ ಮತ್ತೊಂದು ಪಂದ್ಯದಲ್ಲಿ ಕಿಡಂಬಿ ಶ್ರೀಕಾಂತ್ ಸಿಂಗಾಪುರದ ಲೋಹ್ ಕೀನ್ ಯು ವಿರುದ್ಧ 20-22, 21-19, 17-21 ಅಂತರದಲ್ಲಿ ಸೋಲನ್ನು ಅನುಭವಿಸಿದರು. ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಧ್ರುವ್ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಜೋಡಿಯು ಮೊದಲ ಸುತ್ತಿನಲ್ಲಿ ಮಲೇಷ್ಯಾದ ಜೋಡಿಯಾದ ವಾಂಗ್ ಟಿಎನ್ ಸಿ ಮತ್ತು ಲಿಮ್ ಚಿವ್ ಸಿಯೆನ್ ಅವರನ್ನು 21-14, 20-22, 21-13 ಸೆಟ್ಗಳಿಂದ ಪರಾಭವಗೊಳಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಡಿತರ ವಿತರಣಾ ವ್ಯವಸ್ಥೆ 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಯ ಕಾನೂನುಬದ್ಧತೆಯನ್ನು ಎತ್ತಿಹಿಡಿದ ಸುಪ್ರೀಂಕೋರ್ಟ್. ಏಕರೂಪ ನಾಗರಿಕ ಸಂಹಿತೆ ಮಸೂದೆ ಅಂಗೀಕರಿಸಿದ ಅಸ್ಸಾಂ ವಿಧಾನಸಭೆ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ರಾಜಸ್ಥಾನ ರಾಯಲ್ಸ್ ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.

0: ನೀವು ಕೇಳ್ತಾ ಇದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ ಇದು 90.4 FM KL ಈ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇವತ್ತಿನ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮದ ವಿಷಯ ಏನು ಅಂತ ತಿಳಿಸ್ತೇನೆ. ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ. ಸ್ನೇಹಿತರೆ, ಈ ಒಂದು ಇಲಾಖೆಯ ಬಗ್ಗೆ ಡೀಟೇಲ್ ವಿವರವಾದ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ ಇವತ್ತಿನ ಕಾರ್ಯಕ್ರಮದ ಅತಿಥಿಯಾದ ಶ್ರೀ ಶಶಿಧರ್ ನಿಲ್ಗಾರ್ ಅವರು, ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಇವರು. ಸೊ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಅಂಡ್ ನಮಸ್ಕಾರ ಸರ್.
1: ನಮಸ್ಕಾರ.
0: ಸೊ ಸ್ನೇಹಿತರೆ, ಇವತ್ತಿನ ವಿಷಯ ನಿಮ್ಗೆ ಗೊತ್ತಾಯ್ತಲ್ಲ, ಸೊ ಈ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯ ಬಗ್ಗೆ ಸ್ವಲ್ಪ ತಿಳಿಸಿ ಸರ್.
1: ನಮ್ಮ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ ಏನಿದೆಯಲ್ಲ, ಮುಂಚೆ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಗೆ ನಿರ್ಣಯವಾಗಿ ಎಲ್ಲರೂ ಒಂದೇ ಇದ್ವಿ. ಸೊ ಅರೌಂಡ್ 1964 ಅಲ್ಲಿ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಅನ್ನ ಸಪರೇಟ್ ಆಗಿ ಮಾಡ್ಕೊಂಡ್ಬಿಟ್ಟು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಅಂತ ಹೇಳ್ಬಿಟ್ಟು ಒಂದು ಇಲಾಖೆ ಸಪರೇಟ್ ಆಗೇ ಇದೆ. ಸೊ ನಾವು ಕೂಡ ಹೋಮ್ ಡಿಪಾರ್ಟ್ಮೆಂಟ್ ಅಂಡರೇ, ಹೋಮ್ ಮಿನಿಸ್ಟರ್ ಅಂಡರ್ನೇ ಕೆಲಸ ಮಾಡ್ತಾ ಇದ್ದೀವಿ. ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಂಗೆ ಅದೇ ರೀತಿ ಒಂದು ಫೈರ್ ಡಿಪಾರ್ಟ್ಮೆಂಟ್ ಕೂಡ ಒಂದು ವಿಂಗ್. ಸೊ ನಮ್ಮದೇ ಆದಂಥ ಡಿ ಜಿ ಇರ್ತಾರೆ, ಎ ಡಿ ಜಿ ಇರ್ತಾರೆ, ಡಿ ಐ ಜಿ ಇರ್ತಾರೆ, ಆಮೇಲೆ ನಮ್ಮ ಇಲಾಖೆ ಆದಂಥ ಡೈರೆಕ್ಟರ್ ಅಂತ ನಿರ್ದೇಶಕರು ಇರ್ತಾರೆ, ಉಪನಿರ್ದೇಶಕರು, ಚೀಫ್ ಫೈರ್ ಆಫೀಸರ್, ರೀಜನಲ್ ಫೈರ್ ಆಫೀಸರ್, ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್, ಫೈರ್ ಸ್ಟೇಷನ್ ಆಫೀಸರ್, ಆಮೇಲೆ ಅಸಿಸ್ಟೆಂಟ್ ಫೈರ್ ಸ್ಟೇಷನ್ ಆಫೀಸರು, ಲೀಡಿಂಗ್ ಫೈರ್ಮನ್ ಅಂತ ಇರ್ತಾರೆ, ಡ್ರೈವರ್ಸ್ ಫೈರ್ಮನ್ಗಳಂತ. ಸೊ ಇದೊಂದು ನಮ್ದು ಆರ್ಗನೈಸೇಷನ್ ಚಾರ್ಟ್. ಸೊ ಫೈರ್ಮನ್ ಇಂದ ಹಿಡ್ಕೊಂಡ್ಬಿಟ್ಟು ಡಿ ಜಿ ತನಕ ನಮ್ದೊಂದು ಆರ್ಗನೈಸೇಷನ್ ಇರುತ್ತೆ. ಸೊ ಏನೋ ಆಗು ಹೋಗು ಇದ್ರೂ ಕೂಡ ನಮ್ಮ ಡಿ ಜಿ ಇಸ್ ದ ಫೈನಲ್ ಅಥಾರಿಟಿ, ಅವರಲ್ಲೇನೆ ಎಲ್ಲ ಕಂಪ್ಲೀಟ್ ಆಗಿ ಮುಗಿತದೆ.
0: ಈ ಒಂದು ಇಲಾಖೆಯ ದೃಷ್ಟಿಕೋನ ಹಾಗೂ ದೇಹಗಳ ಬಗ್ಗೆ
1: ಎಲ್ಲರಿಗೂ ಗೊತ್ತಿದ್ದಂಗೆ, ಅಗ್ನಿಶಾಮಕ ಇಲಾಖೆ ಅಂದ ತಕ್ಷಣ ಎಲ್ಲರಿಗೂ ಒಂದು ಕಲ್ಪನೆ ಬರೋದೇನಂದ್ರೆ ಫೈರ್ ಆದಾಗ, ಅಗ್ನಿ ಅನಾಹುತಗಳಾದಾಗ ಮಾತ್ರ ಇವ್ರು ಹೋಗ್ತಾರೋ ಅಂತ.
0: ಹೌದಲ್ವಾ?
1: ಸೊ ಆ ರೀತಿ ಏನೂ ಇಲ್ಲ. ನಮ್ದು ಇಲಾಖೆ ಹೆಸರನ್ನೇ ನಿಮಗೆ ಡಿಫೈನ್ ಮಾಡುತ್ತೆ, ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು. ಸೊ ತುರ್ತು ಸೇವೆಗಳು ಅಂದ್ರೆ ಯಾವುದೇ ರೀತಿಯಾದಂಥ ತುರ್ತು ಸೇವೆ ಆಗಿರ್ಬೋದು. ಸಣ್ಣ ಉದಾಹರಣೆ, ನಾವು ಆಲ್ಮೋಸ್ಟ್ ಯಾರಾದರೂ ಲಿಫ್ಟ್ಗಳಲ್ಲಿ ಸಿಕ್ಕಾಕೊಂಡಾಗ ನಾವು ಹೋಗ್ತೀವಿ, ಯಾರಾದರೂ ಮನೆ ಒಳಗಡೆ ಸಿಕ್ಕಾಕೊಂಡಿದ್ದಾರೆ, ಮನೆ ಓಪನ್ ಮಾಡೋಕೆ ಬರ್ತಿಲ್ಲ ಅಂತಂದ್ರೆ ನಾವು ಹೋಗ್ತೀವಿ. ಸೊ ಯಾವುದೇ ರೀತಿಯಾದಂಥ ಲೈಫ್ ರೆಸ್ಕ್ಯೂಗಳಿಗೆ ನಾವು ಹೋಗ್ತೀವಿ. ಬರೀ ಇಲ್ಲಿ ನಾವು ಮನುಷ್ಯರಿಗೆ ಅಷ್ಟೇ ಸೀಮಿತ ಅಲ್ಲ, ಪ್ರಾಣಿ ಪಕ್ಷಿಗಳ ಅವಕ್ಕೂ ಒಂದು ಜೀವ ಇರುತ್ತೆ, ಅವತ್ತಿನ ರಕ್ಷಣೆಗೋಸ್ಕರ ಕೂಡ ನಾವು ಹೋಗ್ತೀವಿ. ಸುಮಾರು ಕಡೆಗೆ ದನಗಳು ಎಮ್ಮಿಗಳು ಬಾವಿಯಲ್ಲಿ ಬಿದ್ದಿರ್ತಾವೆ, ಇಟ್ ಗೋಸ್ ಅರೌಂಡ್ 50 feet, 60 feet, 70 feet. ಸೊ ನಾವು ಅಲ್ಲಿಗೆ ಹೋಗಿಬಿಟ್ಟು ಜೀವಂತವಾಗಿ ಆ ಪ್ರಾಣಿಗಳನ್ನ ರಕ್ಷಣೆ ಮಾಡ್ತೇವೆ. ಅದ್ರ ಜೊತೆಗೆ ನಮ್ಮ ಬೆಳಗಾವಿ ಸಿಟಿಯಲ್ಲಿ ಈ ಬರ್ಡ್ ರೆಸ್ಕ್ಯೂಗಳಂತೂ ತುಂಬಾನೇ ಬರ್ತಾ ಇದಾವೆ. ಯಾಕಂದ್ರೆ ಬೆಳಗಾವಲ್ಲಿ ನಾರ್ಮಲಿ ಕೈಟ್ಸ್ಗಳು ತುಂಬಾ ಹಾರಿಸ್ತಾರೆ ಇಲ್ಲಿ.
0: ನಿಜ.
1: ಸೊ ಅದೇನು ದಾರ ಇರುತ್ತಲ್ಲ, ಆ ದಾರ ಪಕ್ಷಿಗಳಿಗೆ ಕಾಲಿಗೆ ಸಿಕ್ಕಾಕೊಂಡು ಎಲ್ಲೋ ಪಕ್ಷಿಗಳು ಸಿಕ್ಕಾಕೊಂಡಿರ್ತವೆ. ಸೊ ನಮ್ಗೆ ಆ ಕರೆಗಳು ಬಂದಾಗೂ ಸಮೇತ ನಾವು ಹೋಗ್ಬಿಟ್ಟು ಆ ಪಕ್ಷಿಗಳನ್ನ ರೆಸ್ಕ್ಯೂ ಮಾಡಿಬಿಟ್ಟು ಹಾರ್ಬಿಡ್ತೇವಿ. ಇಲ್ಲ ಅದಕ್ಕೆ ಜಾಸ್ತಿ ಇಂಜುರಿ ಏನಾದರೂ ಆಗಿತ್ತಂದ್ರೆ ಕನ್ಸರ್ನ್ಡ್ ನಾವು ಝೂ ಡಿಪಾರ್ಟ್ಮೆಂಟ್ಗೆ ಅದನ್ನ ಹ್ಯಾಂಡ್ ಓವರ್ ಮಾಡ್ತೇವೆ. ಸೊ ಇಲ್ಲಿ ಬರೀ ನಾವು ಫೈರ್ ಅಷ್ಟೇ ಅಲ್ಲ, ಫೈರ್ ಆದಾಗ ಬರ್ತೇವಿ, ಆಕ್ಸಿಡೆಂಟ್ ಕಾಲ್ಸ್ಗಳಲ್ಲಿ ಆದಾಗ ಹೋಗ್ತೇವಿ, ಬಿಲ್ಡಿಂಗ್ ಕೊಲಾಪ್ಸ್ ಆದಾಗ ಹೋಗ್ತೇವಿ, ಫ್ಲಡ್ ಬಂದಾಗ ಹೋಗ್ತೇವಿ, ಅದ್ರ ಜೊತೆಗೆ ಈ ಪ್ರಾಣಿ ಪಕ್ಷಿಗಳ ರಕ್ಷಣೆ ಇದ್ದಾಗ ಹೋಗ್ತೇವಿ. ಇದು ಎಲ್ಲದ್ರ ಜೊತೆಗೆ ಹ್ಯುಮ್ಯಾನಿಟೇರಿಯನ್ ಬೇಸಿಸ್ ಮೇಲೆ ಯಾರಿಗಾದರೂ ಕಷ್ಟ ಅಂತ ಬಂದರೂ ಕೂಡ ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ನಮ್ಮ ಏನಾಗುತ್ತೆ ನಾವು ಸ್ಪಂದಿಸ್ತೇವೆ. ಸೊ ದಿಸ್ ಈಸ್ ಫೈರ್ ಡಿಪಾರ್ಟ್ಮೆಂಟ್.
0: ಅದ್ಭುತ ಸರ್, ಇದನ್ನ ನೀವು ಇಷ್ಟು ವಿವರವಾಗಿ ತಿಳಿಸಿದ್ದಕ್ಕೆ ಧನ್ಯವಾದ. ಏಕೆಂದ್ರೆ ಅಗ್ನಿಶಾಮಕ ಅಂತ ಇಕ್ಕೊಂಡ ತಕ್ಷಣ ಎಲ್ಲರಿಗೂ ನೆನಪಾಗೋದು ಬರೇ ಅದೇ. ಅಂಡ್ ನಿಮಗೂ ಹೇಳ್ತೇನೆ, ಈ ನಮ್ಮ ಸಿನಿಮಾ ಆಗ್ಲಿ ಸೀರಿಯಲ್ಗಳಾಗ್ಲಿ ಅಲ್ಲಿ ಅಗ್ನಿ ಅಂದ್ರೆ ಅಷ್ಟಕ್ಕೆ ಬರ್ತಾರೆ, ಅಷ್ಟಕ್ಕೆ ಸೀಮಿತವಾಗಿತ್ತು. ಆದ್ರೆ ನೀವು ಮೂಕ ಪ್ರಾಣಿಗಳಿಗಾಗಲಿ, ಫ್ಲಡ್ಸ್ ಆಗಿರಲಿ, ಅಂಡ್ ಈಗ ನೀವು ಹ್ಯುಮ್ಯಾನಿಟೇರಿಯನ್ ಬೇಸಿಸ್ ಅಂತ ಹೇಳಿದ್ರೆ ಅದಕ್ಕೂ ಆಗಲಿ ಒಂದು ಡೀಟೇಲ್ಡ್ ಆಗಿ ಹೇಳಿದ್ರೆ, ಇಂತಹ ಪರಿಸ್ಥಿತಿಯಲ್ಲಿ ಇನ್ನೊಂದು ಪ್ರಶ್ನೆ ಏನು ಹುಟ್ಟು ಬರುತ್ತೆ, ಹೇಗೆ ಸಂಪರ್ಕಿಸಬಹುದು ನಿಮಗೆ?
1: ನೇರವಾಗಿ ಎಲ್ಲ ಜನ ಏನ್ ಮಾಡ್ತಾರೆ ಅಂದ್ರೆ 108 ಅಥವಾ 112ಗೆ ಕಾಲ್ ಮಾಡ್ತಾರೆ.
0: ಹೌದು.
1: ಬಟ್ ಇಲ್ಲಿ ಪ್ರಾಬ್ಲಮ್, ಅದು ಕರೆಕ್ಟ್ ಇದೆ ಪ್ರೊಸೀಜರ್. ಯಾಕಂದ್ರೆ 112 ಕಾಲ್ ಮಾಡಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗುತ್ತೆ, ಅಲ್ಲೊಂದು ಕಂಟ್ರೋಲ್ ರೂಮ್ ಅಂತ ಏನಿರುತ್ತಲ್ಲ, ಕಂಟ್ರೋಲ್ ರೂಮ್ ಅಲ್ಲಿ ಎಲ್ಲ ಇಲಾಖೆಯವರು ಕೂತಿರ್ತಾರೆ. ಸೊ ಫೈರ್ ಸಂಬಂಧಪಟ್ಟಂಗೆ ಅವ್ರ ತಕ್ಷಣಕ್ಕೆ ನಮಗೆ ಕಾಲ್ ಕೊಡ್ತಾರೆ. ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತ ಅಂದ್ರೆ, ಯಾರೇ 108ಗಾಗಿರ್ಲಿ 112ಗೆ ಕಾಲ್ ಮಾಡಿದಾಗ ಟೈಮ್ ಡ್ಯೂರೇಷನ್ ಜಾಸ್ತಿ ಆಗ್ತದೆ. ಅವ್ರು ಅಲ್ಲಿ ಕಾಲ್ ಮಾಡ್ತಾರೋ, ಅವ್ರ ಫೋನ್ ರಿಸೀವ್ ಮಾಡಿ ಅವ್ರ ಡೀಟೇಲ್ಸ್ನ ತಗೊಂಡು ಅವ್ರ ಕನ್ಸರ್ನ್ ಸ್ಟೇಷನ್ಗೆ ಅವ್ರ ಫೋನ್ ಹಚ್ಚಿ ಅವರೆಲ್ಲ ಇನ್ಫಾರ್ಮೇಶನ್ ನಾವು ಮತ್ತೆ ಕನೆಕ್ಟ್ ಮಾಡಿ ತಗೊಳ್ಳೋ ತನಕ ಒಂದು 4-5 minutes ಟೈಮ್ ಗ್ಯಾಪ್ ಆಗ್ತದೆ. ಅದರ ಬದಲಾಗಿ ಆಲ್ಮೋಸ್ಟ್ ನಮ್ಮ ಸ್ಟೇಷನ್ಗಳಲ್ಲಿ ಲ್ಯಾಂಡ್ ಲೈನ್ ಇರ್ತದೆ, ಆ ಲ್ಯಾಂಡ್ ಲೈನ್ಗೆ ನೇರವಾಗಿ ನೀವೇ ಕಾಲ್ ಮಾಡಿದ್ರೆ ಅಂತಂದ್ರೆ ಅದೇನು ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ನ ನಾವು ರೆಡ್ಯೂಸ್ ಮಾಡ್ಬೋದು. ಆ 2 ಅಥವಾ 3 ಮಿನಿಟ್ ಏನು ಗ್ಯಾಪ್ ಇರುತ್ತಲ್ಲ, ಆ 3 ಮಿನಿಟ್ ನಾವು ಆ ಅಗ್ನಿ ಕರೆ ಸ್ಪಾಟ್ಗೆ ಬೇಗ ರೀಚ್ ಆಗ್ಬೋದು. ಸೊ ನಾವು ಬೇಗ ರೀಚ್ ಆಗೋದ್ರಿಂದ ಆಗುವಂಥ ಅನಾಹುತನ ತಡೆಗಟ್ಬೋದು, ಪ್ರಾಪರ್ಟಿ ಸೇವ್ ಮಾಡ್ಬೋದು, ಲೈಫ್ ಸೇವ್ ಮಾಡ್ಬೋದು. ಸೊ ಹಾಗಾಗಿ ಆಲ್ಮೋಸ್ಟ್ ನಾ ಎಲ್ಲರಿಗೂ ಹೇಳೋದೊಂದೇ, ಆದಷ್ಟು ನೀವು ಯಾವ ಏರಿಯಾದಲ್ಲಿ ಇರ್ತೀರಿ ಆ ಏರಿಯಾದ್ದು ಲೋಕಲ್ ಫೈರ್ ಸ್ಟೇಷನ್ ನಂಬರ್ನ ಕಲೆಕ್ಟ್ ಮಾಡಿ ನಿಮ್ಮ ಮೊಬೈಲ್ಗಳಲ್ಲಿ ಇಟ್ಕೊಳ್ಳೋದು ಭಾಳ ಉತ್ತಮ. ಸೊ ಆ ರೀತಿ ಮಾಡಿದ್ದಲ್ಲಿ ತಕ್ಷಣ ಸ್ಪಂದಿಸಬಹುದು.
0: ಬಹಳ ಮುಖ್ಯವಾದ ಪಾಯಿಂಟ್ಸ್ಗಳನ್ನು ನೀವು ಹೇಳಿದ್ರಿ. ಇಂತಹ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಅಥವಾ ಇಂತಹ ಒಂದು ಗಂಭೀರ ಪರಿಸ್ಥಿತಿಯಲ್ಲಿ ಸಮಯ ಎಷ್ಟು ಉಳಿಸಬಹುದು, ಎಷ್ಟು ತಕ್ಷಣ ನಿಮ್ಮನ್ನು ರೀಚ್ ಆಗ್ಬೋದು, ಅದು ಬಹಳ ಮುಖ್ಯ ಅಂತ.
1: ಹೌದು,
0: ಯಾಕೆಂದರೆ ಅಲ್ಲಿ ಟೈಮ್ ಇಸ್ ಗೋಲ್ಡನ್ ಟೈಮ್ ಅಂತ ಹೇಳ್ತಾರೆ ಆ ಒಂದು ಸಂದರ್ಭದಲ್ಲಿ. ಸೊ ಈಗ ಒಂದು ಉದಾಹರಣೆಗೆ ಗ್ಯಾಸ್ ಲೀಕ್, ಮನೆ ಗ್ಯಾಸ್ ಲೀಕಿಂದ ಹಿಡಿಯೋಣ. ಸಾರ್ವಜನಿಕರಿಗೆ ಅದೇ ಒಂದು ಚಿಂತೆ ಇರುತ್ತೆ, ಗ್ಯಾಸ್ ಲೀಕ್ ಆದಾಗ, ಗ್ಯಾಸ್ ಸ್ಮೆಲ್ ಬಂದಾಗ ಯಾವ ರೀತಿ ಸ್ಪಂದಿಸ್ಬೋದು, ಯಾವ ರೀತಿ ಸ್ಟೆಪ್ಸ್ ಇಡ್ಬೋದು, ಹೆಜ್ಜೆ ಇಡ್ಬೋದು, ಅದ್ರ ಬಗ್ಗೆ ತಿಳಿಸಿ.
1: ಈ ಗ್ಯಾಸ್ ಅನ್ನೋದ್ರ ಬಗ್ಗೆ ಬಹಳನೇ ಇಂಪಾರ್ಟೆಂಟು, ಪ್ರತಿ ಒಬ್ರು ತಿಳ್ಕೊಳ್ಬೇಕಾದಂಥದ್ದು. ನಾನು ಈ ಸೆಷನ್ನ ಆದಷ್ಟು ಇದನ್ನ ಜಾಸ್ತಿ ಹೇಳಕ್ಕೆ ಇಷ್ಟಪಡ್ತೀನಿ. ಕಾರಣ ಅಂತಂದ್ರೆ ಪ್ರತಿ ಮನೆಗಳಲ್ಲಿ ನಾವು 1 ಸಿಲಿಂಡರ್ ಅಥವಾ 2 ಸಿಲಿಂಡರ್ಗಳನ್ನ ಇಟ್ಕೊಂಡಿದ್ದೀವಿ. ಸೊ 1 ಸಿಲಿಂಡರ್ ಬಂದ್ಬಿಟ್ಟು ಅದು ಎಷ್ಟು ಡೇಂಜರ್ ಅಂದ್ರೆ, 1 ಪೆಟ್ರೋಲ್ ಬಾಂಬನ್ನ ನಾವು ಮನೆಯಲ್ಲಿ ಇಟ್ಕೊಂಡಿದ್ದೇವೆ ಅಂತ ಅರ್ಥ. ಸೊ 1 ಪೆಟ್ರೋಲ್ ಬಾಂಬ್ ಬ್ಲಾಸ್ಟ್ ಆದಾಗ ಎಷ್ಟು ಅನಾಹುತ ಕ್ರಿಯೇಟ್ ಮಾಡುತ್ತೆ, ಅಷ್ಟು ಅನಾಹುತ 1 ಸಿಲಿಂಡರ್ ಬ್ಲಾಸ್ಟ್ ಆದಾಗ ಕ್ರಿಯೇಟ್ ಮಾಡ್ತದೆ. ಸೊ ಹಾಗಾಗಿ ನಾವು ಪ್ರತಿಯೊಬ್ಬರು ಏನು ಮಾಡ್ತಾ ಇದ್ದೇವೆ ಅಂದ್ರೆ, ನಾವು 2 ಪೆಟ್ರೋಲ್ ಬಾಂಬ್ಗಳನ್ನ ನಾವು ಮನೆಗಳಲ್ಲಿ ಇಟ್ಕೊಂಡಿದ್ದೀವಿ. ಸೊ ಇದು ಎಷ್ಟು ಅದು ನಮ್ಮ ಕಡೆ ಬಂದಾಗ ನಾವು ಕೆಲವೊಂದು ಪ್ರಿಕಾಷನರಿ ಮೇಜರ್ಗಳನ್ನ ನಾವು ಗಮನಿಸಬೇಕಾಗ್ತೈತಿ. ಆಮೇಲೆ ಅದನ್ನು ಕಂಪಲ್ಸರಿಯಾಗಿ ನಾವು ಖುದ್ದಾಗಿ ಮಾಡಬೇಕಾಗ್ತದೆ. ಸೊ ಅವು ಏನಂತ ನಾ ಹೇಳ್ತೇನೆ. ಇಂಪಾರ್ಟೆಂಟ್ ಆಗಿ ಫಸ್ಟ್ ನಮ್ಮ ಮನೆಗೆ ಸಿಲಿಂಡರ್ ಬಂತಂದ್ರೆ ಅದು ಯಾರು ನಮಗೆ ತಂದು ಕೊಡ್ತಾರಲ್ಲ ಅವರು ಅಲ್ಲೇ ಇರಬೇಕ್ರಿ. ಫಸ್ಟ್ ಕ್ಯಾಪ್ನ ಓಪನ್ ಮಾಡಿಬಿಟ್ಟು ಆ ನಾಬ್ ಒಳಗಡೆ ನೀರನ್ನ ಹಾಕ್ಬೇಕು. ಸೊ ನೀರನ್ನ ಹಾಕಿದಾಗ ಏನಾಗುತ್ತೆ, ಇನ್ ಕೇಸ್ ಏನಾದರೂ ಲೀಕೇಜ್ ಇದ್ರೆ ಬಬಲ್ಸ್ ಬರಾಕ್ ಸ್ಟಾರ್ಟ್ ಆಕವ್ರಿ. ಸೊ ಅಲ್ಲಿ ಬಬಲ್ಸ್ ಬರಾಕತ್ತಂತಂದ್ರೆ ಆ ಥರ ಅರ್ಥ ಲೀಕೇಜ್ ಐತಿ ಅಂತ. ಸೊ ಅವ್ರು ಯಾರು ನಮಗೆ ಕೊಡೋಕೆ ಬಂದಿರ್ತಾರಲ್ಲ ಏಜೆಂಟು, ಅವ್ರಿಗೆ ಹೇಳಬೇಕು ಬಬಲ್ಸ್ ಬರ್ತಾ ಇದ್ದಾವಪ್ಪ ಇದನ್ನು ಸ್ಟಾಪ್ ಮಾಡಂತ. ಸೊ ಅವ್ರೇನು ಮಾಡ್ತಾರೆ, ಒಂದು ಅಲ್ಲಿ ಒಳಗಡೆ ನಾಬ್ ಇರ್ತದೆ ಅದನ್ನು ಪ್ರಿಕ್ ಮಾಡ್ತಾರೆ. ಸೊ ಪ್ರಿಕ್ ಮಾಡಿದಾಗ ಮೋಸ್ಟ್ ಪ್ರಾಬಬ್ಲಿ ಲೀಕೇಜ್ ಸ್ಟಾಪ್ ಆಗಬಹುದು, ಆಗ್ತದೆ ಅಂತ ಗ್ಯಾರಂಟಿ ಕೊಡಲ್ಲ, ಆಗಬಹುದು. ಸೊ ಅದು ಅವ್ರು ಮಾಡಿದ ನಂತರ ಮತ್ತೆ ನೆಕ್ಸ್ಟ್ ಟೈಮ್ ನೀವು ಚೆಕ್ ಮಾಡ್ಬೇಕು ಅದನ್ನು. ಓಕೆ, ನೆಕ್ಸ್ಟ್ ಟೈಮ್ ನೀವು ನೀರು ಹಾಕಿ ಚೆಕ್ ಮಾಡಿದಾಗ ಬಬಲ್ಸ್ ಬಂದಿಲ್ಲ ಅಂತಂದ್ರೆ ಓಕೆ ಲೀಕೇಜ್ ಸ್ಟಾಪ್ ಆಗೈತೆ ಅಂತ ಅರ್ಥ. ಇನ್ ಕೇಸ್ ಮತ್ತು ಕಂಟಿನ್ಯೂ ಆಗಿ ಬಬಲ್ಸ್ ಬರಾಕತ್ತು ಅಂದ್ರೆ ಅದ್ರ ಒಳಗಡೆ ಒಂದು ಬ್ಲ್ಯಾಕ್ ಕಲರ್ ವೈಸರ್ ಇರ್ತದ, ಆ ವೈಸರ್ ಏಕದಮ್ ಮೈನ್ಯೂಟ್ ಕ್ರ್ಯಾಕ್ ಬಿದ್ದಿದ್ರು ಕೂಡ ಕಂಟಿನ್ಯೂಸ್ ಆಗಿ ಲೀಕೇಜ್ ಇರ್ತದೆ. ಸೊ ಅದನ್ನ ಚೇಂಜ್ ಮಾಡಿ ಕೊಡಕ್ಕೆ ಹೇಳ್ಬೇಕು ಅವ್ರಿಗೆ. ಸೊ ಅವ್ರು ಅದನ್ನು ಚೇಂಜ್ ಮಾಡಿ ಕೊಟ್ಟಮೇಲೆ ಮತ್ತೆ ಒಂದ್ಸಲ ನೀವು ನೀರು ಹಾಕಿ ಚೆಕ್ ಮಾಡಬೇಕು. ಯಾಕೆ ಅಂತಂದ್ರೆ ನಾವು ದುಡ್ಡು ಕೊಡ್ತಾ ಇದ್ದೀವಿ, ಇದು ಫ್ರೀ ಆಗಂತೂ ಅವ್ರು ನಮ್ಗೆ ಕೊಡಲ್ಲ. ಸೊ ದುಡ್ಡು ಕೊಟ್ಟು ಒಂದು ಪೆಟ್ರೋಲ್ ಬಾಂಬ್ನ ತೊಗೊಂಡೋಗಿ ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋದು ಎಷ್ಟು ಸೇಫ್? ಸೊ ಹಾಗಾಗಿ ಈ ಲೀಕೇಜ್ ಟೆಸ್ಟ್ ಮಾಡೋದು ಭಾಳನೇ ಇಂಪಾರ್ಟೆಂಟ್. ಸೊ ಲೀಕೇಜ್ ಟೆಸ್ಟ್ ಅವ್ರು ಮಾಡೋದಲ್ಲ, ನಾವು ಮಾಡಬೇಕು. ಸಿಲಿಂಡರ್ ಲೀಕ್ ಇಲ್ಲ ಅಂತ ಕನ್ಫರ್ಮ್ ಮಾಡಬೇಕಾಗಿದ್ದು ನಾವು. ಒನ್ಸ್ ಲೀಕ್ ಇಲ್ಲ ಅಂತ ಕನ್ಫರ್ಮ್ ಆದಮೇಲೆ ನೀವು ಆ ಸಿಲಿಂಡರ್ನ ಎಷ್ಟು ವರ್ಷ ಆದರೂ ಯೂಸ್ ಮಾಡಿ ತೊಂದರೆ ಆಗಲ್ಲ. ಬಟ್ ಆ ಲೀಕೇಜ್ ಇದ್ದಂಥ ಸಿಲಿಂಡರ್ನ ಆದಷ್ಟು ಮನೆ ಒಳಗಡೆ ಒಯ್ಯಬಾರ್ದು, ಭಾಳ ಇಂಪಾರ್ಟೆಂಟ್. ಎರಡನೇದು ಇನ್ನೂ ಒಂದು ಇಂಪಾರ್ಟೆಂಟ್ ಏನಂತಂದ್ರೆ ಅದ್ರ ಎಕ್ಸ್ಪೈರಿ ಡೇಟ್. ಸೊ ಈ ಎಕ್ಸ್ಪೈರಿ ಡೇಟನ್ನು ಚೆಕ್ ಮಾಡೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು. ಯಾಕೆ ಅಂತಂದ್ರೆ ಆ ಸಿಲಿಂಡರ್ನ ತುಂಬಬೇಕಾದ್ರೆ ತುಂಬ ಪ್ರೆಷರಿಂದ ತುಂಬಿರ್ತಾರೆ ಅದರೊಳಗಡೆಗೆ. ಸೊ ಆ ಪ್ರೆಷರ್ನ ಅದು ವಿತ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಆಗಿಲ್ಲ ಅಂತಂದ್ರೆ ಎಕ್ಸ್ಪ್ಲೋರ್ಡ್ ಆಗೋ ಚಾನ್ಸಸ್ ಇರ್ತದೆ. ಸೊ ಈ ಎಕ್ಸ್ಪೈರಿ ಡೇಟ್ ಏನಕ್ಕೆ ಅಂತಂದ್ರೆ ನಾವೇನು ರೆಡ್ ಕಲರ್ ಔಟರ್ ಕಂಟೈನರ್ ಇರ್ತದಲ್ಲ ಅದ್ರ ಸ್ಟ್ರೆಂಗ್ತನ್ನ ತಿಳ್ಕೊಳಕ್ಕೆ ಇರ್ತದೆ. ಸೊ ಅದನ್ನು ಹೆಂಗೆ ನಾವು ಐಡೆಂಟಿಫೈ ಮಾಡಬೇಕಂತಂದ್ರೆ ಆ ಸಿಲಿಂಡರ್ಗೆ ಹ್ಯಾಂಡಲ್ ಇರ್ತದಲ್ಲ ಅದಕ್ಕೆ 3 ಪಟ್ಟಿ ಇರ್ತಾವೆ.
0: ನಿಜ.
1: ಸೊ 3 ಪಟ್ಟಿ ಒಳಗಡೆಗೆ 1 ಪಟ್ಟಿ ಮೇಲೆ ಅದ್ರ ವೇಟ್ ಬರ್ದಿರ್ತಾರೆ, 15.6 ಸಮಥಿಂಗ್ ಅದು ಬರ್ದಿರ್ತಾರೆ. ಬಟ್ ಒಂದ್ರ ಮೇಲೆ ಒಳಗಡೆ ಸೈಡ್ ಅದ್ರ ಎಕ್ಸ್ಪೈರಿ ಡೇಟನ್ನು ಬರ್ದಿರ್ತಾರೆ. ಸೊ ಏನಿರ್ತದೆ ಅಂತಂದ್ರೆ ಅಲ್ಫಾಬೆಟ್ ಎ ಬಿ ಸಿ ಆಮೇಲೆ ಡಿ. ಸೊ ಇವು 4 ಅಲ್ಫಾಬೆಟ್ ಇರ್ತಾವೆ ಒಂದು ಸಿಲಿಂಡರಲ್ಲಿ. ಸೊ ಈ ಅಲ್ಫಾಬೆಟ್ ಏನೇ ಹೇಳ್ತಾವಂತಂದ್ರೆ ಈಗ ಎ ಇತ್ತಂತಂದ್ರೆ ವರ್ಷದ್ದು ಮೊದಲನೇ 3 ತಿಂಗಳುಗಳು, ಜನವರಿ ಫೆಬ್ರವರಿ ಮಾರ್ಚ್. ಬಿ ಅಂತಂದ್ರೆ ನೆಕ್ಸ್ಟ್ 3 ತಿಂಗಳು, ಏಪ್ರಿಲ್ ಮೇ ಜೂನ್. ಸಿ ಅಂತಂದ್ರೆ ನೆಕ್ಸ್ಟ್ 3 ತಿಂಗಳು, ಜುಲೈ ಆಗಸ್ಟ್ ಸೆಪ್ಟೆಂಬರ್. ಡಿ ಅಂತಂದ್ರೆ 4th quarter, ಅಕ್ಟೋಬರ್ ನವಂಬರ್ ಡಿಸೆಂಬರ್. ಸೊ ಅದರಲ್ಲಿ ಏನು ಬರೆದಿರುತ್ತೆ, ಎ ಬರೆದ್ಬಿಟ್ಟು ಒಂದು ಡ್ಯಾಶ್ ಹೊಡೆದು ಒಂದು ಎಕ್ಸಾಂಪಲ್ ತಗೋಣ, ಒಂದು 25 ಅಂತ ಬರ್ದಿರುತ್ತೆ. ಎ ಡ್ಯಾಶ್ 25 ಅಂದ್ರೆ ಅದರ ಅರ್ಥ ಏನಂತಂದ್ರೆ, ಎ ಅಂತಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಫಸ್ಟ್ ಕ್ವಾರ್ಟರ್, ಡ್ಯಾಶ್ ಬರ್ದೇನು 25 ಅಂತ ಬರ್ದಿರ್ತಾರಲ್ಲ ಅದು 2025 ಇಸ್ವಿ ತನಕ ಅದನ್ನ ನಾವು ಯೂಸ್ ಮಾಡಬಹುದು. ಸೊ ಅದನ್ನ ಎಷ್ಟು ಸಲ ಆದ್ರೂ ಬಳಸ್ಬಹುದು, ತೊಂದರೆ ಇಲ್ಲ 2025 ತನಕ. ಸೊ ಪ್ರತಿ ಒಂದು ಸಿಲಿಂಡರ್ಗಳ ಮೇಲೆ ಅದನ್ನ ಮಾರ್ಕ್ ಮಾಡಿರ್ತಾರೆ, ಎ ಅಂತ ಬರ್ದಿರುತ್ತೆ ಅಥವಾ ಬಿ ಅಂತ ಬರ್ದಿರುತ್ತೆ, ಸಿ ಅಂತ ಬರ್ದಿರುತ್ತೆ, ಡಿ ಅಂತ ಬರ್ದಿರುತ್ತೆ. ಅದ್ ಬರ್ದಾದ್ಮೇಲೆ ಡ್ಯಾಶ್ ಹೊಡೆದು ಏನ್ ಇಸ್ವಿ ಬರೀತಾರಲ್ಲ ಅಲ್ಲಿವರೆಗೂ ನಾವು ಅದನ್ನ ಯುಟಿಲೈಸ್ ಮಾಡಬಹುದು. ಇದನ್ನ ಮಾತ್ರ ಬಹಳ ಇಂಪಾರ್ಟೆಂಟ್. ಸುಮಾರು ಸಿಲಿಂಡರ್ಗಳು ಏನಾಗುತ್ತೆ, ಅವರು ಕಣ್ತಪ್ಪಿ ಮೋಸ್ಟ್ಲಿ ಬಂದಿರಬಹುದೇನೋ, ಅಂತ ಸಿಲಿಂಡರ್ ನಮ್ಮ ಮನೆಗೆನ ಬಂದಿತ್ತು ಅಂತಂದ್ರೆ ಒಂದು ನೈಟ್ ಸಾಕೋದಕ್ಕೆ ಅನಾಹುತ ಆಗಕ್ಕೆ. ಸೊ ಹಾಗಾಗಿ ಮನೆಗೆ ಬಂದಾಗ ಇವೆರಡು ಅಂಶಗಳನ್ನ ತುಂಬಾನೇ ಇಂಪಾರ್ಟೆಂಟ್ ಗಮನ ಹರಿಸ್ಬಿಟ್ಟು ನಾವು ಚೆಕ್ ಮಾಡಬೇಕು. ಒಂದು ಲೀಕೇಜ್, ಎರಡನೇದು ಎಕ್ಸ್ಪೈರಿ ಡೇಟ್. ಸೊ ಇನ್ ಕೇಸ್ ಎಕ್ಸ್ಪೈರಿ ಡೇಟ್ ಮುಗ್ದಿತ್ತು ಅಂತಂದ್ರೆ ಅವ್ರಿಗೆ ನೀವು ವಾಪಸ್ ಕೊಡಿ, ಅವ್ರನ್ನ ತೊಗೊಂಡೋಗಿ ಮತ್ತೆ ಕಂಪ್ನಿ ಕಳಿಸ್ತಾರೋ, ನಿಮಗೆ ಹೊಸ ಸಿಲಿಂಡರ್ನ ಕೊಡ್ತಾರೆ. ಸೊ ಇವೆರಡು ತುಂಬಾನೇ ಇಂಪಾರ್ಟೆಂಟು. ಸೊ ಇದ್ರ ಬಗ್ಗೆ ಭಾಳ ಗಮನ ಹರಿಸ್ಬೇಕು.
0: ಸರ್, ನೀವು ಅದನ್ನ ಹೇಳುವಾಗ ಅದರಲ್ಲಿರೋ ಸೀರಿಯಸ್ನೆಸ್ ಗಾಂಭೀರ್ಯತೆ ಇನ್ನೂ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ನೋಡಿ, ಬಿಕಾಸ್ ನೀವು ಈ ಇಲಾಖೆಯಲ್ಲಿ ಕೆಲಸ ಮಾಡ್ತೀರಾ, ಈ ಒಂದು ಅನಾಹುತ ಗ್ಯಾಸ್ ಲೀಕೇಜ್ ಸಂಬಂಧಿತ ಬಹಳ ಆಗ್ತಿರಬಹುದು. ಅದಕ್ಕೇನೆ ಒಂದು ಮುಂಜಾಗೃತ ಕ್ರಮವಾಗಿ ಇಷ್ಟು ಚೆನ್ನಾಗಿ ನೀವು ಹೇಳಿದ್ರೆ, ಇದರಲ್ಲಿ ಬಹಳ ಮುಖ್ಯವಾಗಿ ಮನೆಯಲ್ಲಿರೋ ಮಹಿಳೆಯರು ಗೃಹಿಣಿಯರು ಅವರ ಪಾತ್ರ ಹೆಚ್ಚಾಗುತ್ತೆ. ಬಿಕಾಸ್ ಎಸ್, ಅವರಿಗೆ ಈ ಒಂದು ವಿಷಯದ ಬಗ್ಗೆ ಅರಿವು ಮೂಡಿಸುವುದು ತುಂಬಾನೇ ಮುಖ್ಯವಾಗುತ್ತೆ. ಸೊ ಈ ಎ ಬಿ ಸಿ ಡಿ ಆ್ಯಂಡ್ ಅಲ್ಲಿರೋ ಆ ಒಂದು ಇಸ್ವಿ, ಈಗ 2024. ಸೊ ಅದಿದ್ರೆ ಒಂದು. ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಗ್ಯಾಸ್ ಬಂದ ತಕ್ಷಣ ಗ್ಯಾಸ್ ತಗೋತಾರೆ, ಹಣ ಕೊಡ್ತಾರೆ, ಗ್ಯಾಸ್ ತಗೊಂಡು ಇಟ್ಟು ಬಿಡ್ತಾರೆ. ಯಾಕೆಂದ್ರೆ ಅದ್ರ ಮೇಲೆ ಒಂದು ಪ್ಯಾಕ್ ಸೀಲ್ ಇರುತ್ತೆ ಆ್ಯಂಡ್ ಅದು ಕ್ಯಾಪ್ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಬಳಸೋ ಗ್ಯಾಸ್ ಖಾಲಿ ಆಗೋ ತನಕ ಅದನ್ನ ಹಾಗೆ ಇಟ್ಟಿರ್ತಾರೆ. ಅಂತ ಸಂದರ್ಭದಲ್ಲಿ ಅದು ಲೀಕ್ ಆಗ್ತಿರುತ್ತಾ, ಸೀಲ್ ತೆಗಿಬೇಕಾ? ನೀವು ಹೇಳಿದ್ರೆ ಬಂದ ತಕ್ಷಣ ತೆಗೆದು ಚೆಕ್ ಮಾಡಿ ಅಂತ, ಅದನ್ನ ಹಾಗೆ ಅವ್ರು ಇಟ್ಬಿಡ್ತಾರೆ. ಬಿಕಾಸ್ ದಿಸ್ ಇಸ್ ಅ ಜನರಲ್ ಪ್ರಾಕ್ಟೀಸ್, ನಿಮಗೂ ಗೊತ್ತಾಗ್ತಾ ಇಲ್ಲ ನಾನು ಹೇಳಿದ, ಬಂದ ತಕ್ಷಣ ಒಳಗೆ ಇಟ್ಬಿಡ್ತಾರೆ. ಇಸ್ ಇಟ್ ಆಲ್ಸೋ ಕೈಂಡ್ ಆಫ್ ಪೆಟ್ರೋಲ್ ಬಾಂಬ್ ಅಂತ?
1: ಶೋರ್, 100% ಆಗತ್ರಿ. ಯಾಕೆ ಅಂತಂದ್ರೆ ಅದ್ ಕ್ಯಾಪ್ ಇದ್ರು ಕೂಡ ಅದೇನ್ ನಾವು ವೈಟ್ ಕಲರ್ ಕ್ಯಾಪ್ ನ ಹಾಕ್ತೇವಲ್ಲ, ಇಟ್ ಸೀಲ್ಸ್ ಅರೌಂಡ್ 80% ಅಂದ್ರೆ ಲೀಕೇಜ್ ಇದ್ರು ಕೂಡ ಅದು 80% ನ ಸೀಲ್ ಮಾಡ್ತದ. ಬಟ್ ಇನ್ 20% ಅದೇನ್ ಗ್ಯಾಸ್ ಆಚೆ ಬರ್ತಿರ್ತಿರ್ಲ, ಇಟ್ ವಿಲ್ ಬಿ ಟ್ರೈಂಗ್ ಟು ಎಸ್ಕೇಪ್ ಥ್ರೂ ಎನಿ ಆಫ್ ದ ಲೂಸರ್ ಪಾಯಿಂಟ್.
0: ನಿಜ
1: ಅಂದ್ರೆ ಎಲ್ಲಾದ್ರೂ ಅದಕ್ಕೆ ಲೂಸ್ ಒಂಚೂರ್ ಜಾಗ ಶಿಖರ್ನ ಸಾಕು, ಇಟ್ ವಾಂಟ್ಸ್ ಟು ಗೋ ಔಟ್. ಯಾಕಂದ್ರೆ ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆಗಿರ್ತದ. ಸೊ ಆ ಪ್ರೆಷರ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ಇವನ್ ನಾವು ಕ್ಯಾಪ್ ಓಪನ್ ಮಾಡಲಿಲ್ಲ ಅಂದ್ರೂ ಕೂಡ ಲೀಕೇಜ್ ಆಗು, ಅಂದ್ರೆ ಲೀಕ್ ಆಗೋ ಚಾನ್ಸಸ್ ಇರ್ತದ್ರಿ. ಸೊ ಬೆಟರ್ ನಾವು ಒಳಗೆ ತಗೊಂಡು ಹೋಗೋಕ್ಕಿಂತ ಮುಂಚೆ ನಾವು ಆಚೆನ ಚೆಕ್ ಮಾಡಿ ಎಲ್ಲ ಕರೆಕ್ಟ್ ಆಗಿತ್ತು ಅಂತಂದ್ರೆ ನೀವು ಒಂದ್ ವರ್ಷ ಒಳಗಡೆ ಇಟ್ಕೊಳ್ರಿ, ಏನು ತೊಂದರೆ ಆಗಲ್ಲ.
0: ಬಹಳ ಮುಖ್ಯವಾದ ಪಾಯಿಂಟ್ ಅನ್ನ ನೀವು ಹೇಳಿದ್ರಿ. ಯಾಕಂದ್ರೆ ಜನರಲ್ ಪ್ರಾಕ್ಟೀಸ್ ಅದೇ, ಬಂದ ತಕ್ಷಣ ಹಣ ಕೊಡ್ತಾರೆ, ತೆಗೆದು ಒಳಗೆ ಇಟ್ಟೆ ಬಿಡ್ತಾರೆ. ಇದನ್ನ ನೀವು ಹೇಳೋದು ಇನ್ನೂ ಹೆಚ್ಚಾಗುತ್ತೆ. ಏಕೆಂದ್ರೆ ಈಗ ಜನರಿಗೆ ಗ್ಯಾಸ್ ಉಳಿತಾಯ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ಅವ್ರು ಅಲ್ಲಿದಲ್ಲೇ ಚೆಕ್ ಮಾಡಿ ನೀರನ್ನ ಹಾಕಿ ಆ ಡೇಟು ನೀರನ್ನ ಹಾಕಿ ಲೀಕೇಜ್ ಅನ್ನ ಚೆಕ್ ಮಾಡ್ತಾರೆ. ಇಲ್ಲದಿದ್ರೆ ಏನಾಗುತ್ತೆ, ಇದು ಸಾಮಾನ್ಯವಾಗಿ ತಗೊಂಡು ಇಟ್ಟೆ ಬಿಡ್ತಾರೆ. ಅಲ್ಲಿಯೂ 80% ನಲ್ಲಿ 20% ಹೋಗ್ತದಂತ ಹೇಳಿದ್ರೆ ಮಹಿಳೆಯರಿಗೆ ಇನ್ನೂ ಕಾಳಜಿ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಧನ್ಯವಾದ ಅಂತ ಹೇಳಬೇಕು. ಸೊ ಕಾರ್ಯಕ್ರಮದಲ್ಲಿ ಸ್ನೇಹಿತರ ಇವತ್ತಿನ ದಿನ ಈ ಒಂದು ವಿಶೇಷ ಸಂದರ್ಶನ ಕಾರ್ಯಕ್ರಮ ಅಗ್ನಿಶಾಮಕ ದಳ ಹಾಗೂ ತುರ್ತು ಸೇವೆಗಳ ಇಲಾಖೆ, ಈ ಒಂದು ಇಲಾಖೆಯ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಗಳು ಶ್ರೀ ಶಶಿಧರ್ ನಿಲ್ಗಾರ್ ಅವರು. ಅಂಡ್ ಕಾರ್ಯಕ್ರಮದಲ್ಲಿ ಸರ್ ಮುಂದಿನ ಪ್ರಶ್ನೆ, ಬೆಂಕಿ ಅಥವಾ ದುರಂತ ಘಟನೆ ಆದಾಗ ಅಲ್ಲಿರುವ ಸಾರ್ವಜನಿಕರು ಯಾವ ರೀತಿ ಒಂದು ಸ್ಟೆಪ್ಸ್ ತಗೋಬಹುದು ನೀವು ಬರೋಕಿಂತ ಮುಂಚೆ? ಬಿಕಾಸ್ ಎಸ್, ನಾನು ಹೇಳಿದ್ನಲ್ಲ, ಗೋಲ್ಡನ್ ಟೈಮ್ ಅಂತ ಇರುತ್ತೆ.
1: ಯಾವುದೇ ಒಂದು ಫೈರ್ ಆದಾಗ ನಾವು ಆ ಫೈರ್ ಏನ್ ಅನ್ನೋದು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇರ್ತದೆ. ಸೊ ಬೆಂಕಿ ಅಂದ ತಕ್ಷಣ ಎಲ್ಲಾ ಬೆಂಕಿಗಳ ಮೇಲೆ ನಾವು ನೀರನ್ನ ಹಾಕಕ್ಕಾಗಲ್ಲ, ಎಲ್ಲಾ ಬೆಂಕಿಗಳನ್ನ ನಾವು ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡಕ್ ಆಗಂಗಿಲ್ಲ. ಸೊ ಅದಕ್ಕೆ ಬೆಂಕಿನ ನಾವು ಡಿವೈಡ್ ಮಾಡಿರ್ತೇವ್ರಿ. ಸೊ ಬೆಂಕಿ ಏನಂತ ತಿಳ್ಕೊಳ್ಬೇಕು, ಬೆಂಕಿ ಯಾವ್ಯಾವ ಬೆಂಕಿಗಳ ಮೇಲೆ ನಾವು ಏನನ್ನ ಯೂಸ್ ಮಾಡ್ಬೇಕು ಅನ್ನೋದು ತಿಳ್ಕೊಬೇಕು. ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಹಿಯರ್. ಸೊ ಫೈರ್ ಅಂದ ತಕ್ಷಣ ನಾವು ಎಲ್ಲರೂ ನೋಡಿದ್ದೀವಿ, ಬಟ್ ಈ ಬೆಂಕಿ ಹೆಂಗ್ ಆಗ್ತದ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಬೆಂಕಿ ಆಗಕ್ಕೆ ಮೂರ್ ಕಾರಣಗಳು ಬೇಕು, ಮೂರ್ ಕಂಪೋನೆಂಟ್ಸ್ಗಳು ಬೇಕು. ಮೂರ್ ಕಂಪೋನೆಂಟ್ ಅಂತಂದ್ರೆ, ಒಂದ್ ಬಂದ್ಬಿಟ್ಟು ಆಕ್ಸಿಜನ್ ಇರ್ತದೆ ಅಥವಾ ಅಟ್ಮಾಸ್ಫಿಯರಿಕ್ ಏರ್ ಇರುತ್ತೆ, ಎರಡನೇದು ಬಂದ್ಬಿಟ್ಟು ಹೀಟ್ ಇರ್ತದ, ಮೂರನೇದು ಬರ್ನಿಂಗ್ ಫ್ಯೂಯಲ್ ಇರ್ತದ. ಸೊ ಇವು ಮೂರು ಯಾವಾಗ ಒಂದ್ ಕಡೆ ಶೇಖರಣೆ ಆಗ್ತಾವ, ಸೊ ಯಾವಾಗ ಒಂದ್ ಟ್ರಯಾಂಗಲ್ ಫಾರ್ಮೇಶನ್ ಆಗ್ತದಲ್ಲ, ಅವಾಗ ಮಾತ್ರ ಫೈರ್ ಕಾಣಿಸ್ಕೊಳ್ತದ. ಇವು ಮೂರಾಗಿ ಯಾವ್ದಾದ್ರು ಒಂದನ್ನ ನಾವು ತೆಗೆದ್ರು ಕೂಡ ಫೈರ್ನ ನಾವು ಪುಟ್ ಆಫ್ ಮಾಡಬಹುದು. ಸೊ ನಾವು ಕೂಡ ಫೈರ್ ಡಿಪಾರ್ಟ್ಮೆಂಟಲ್ಲಿ ನಾವು ಇದೇ ಟೆಕ್ನಿಕ್ನ ಯೂಸ್ ಮಾಡ್ತೇವೆ. ಫಸ್ಟ್ ನಾವು ಏನು ಮಾಡ್ತೇವೆ ಅಂದರೆ ಅದು ಯಾವ್ದು ಫೈರ್ ಅಂತ ಐಡೆಂಟಿಫೈ ಮಾಡ್ತೇವೆ. ಸೊ ಅದನ್ನು ಬೆಂಕಿ ಹಾರಿಸ್ಬೇಕಾದ್ರೆ ಮತ್ತೆ ಮೂರು ಥರ ಇದ್ದಾವೆ. ಒಂದು ಕೂಲಿಂಗ್ ಅಂತ ಹೇಳ್ತೀವಿ, ನೀರನ್ನ ಹಾಕಿಬಿಟ್ಟು ನಾವು ಕೂಲ್ ಮಾಡ್ತೇವೆ. ಒಂದು ಬೇರ್ಪಡಿಸಿಕೆ ಅಂತ ಹೇಳ್ತೇವೆ, ಸಪ್ರೇಷನ್ ಅಂದರೆ ಯಾವುದೋ ಒಂದು ವಸ್ತು ಸುಡ್ತಾ ಇತ್ತಂತಾರೆ ಅಥವಾ ಅಕ್ಕಪಕ್ಕದ್ದು ಎಲ್ಲ ನಾವು ಸಪ್ರೇಟ್ ಮಾಡಿದ್ರು ಕೂಡ ಇರೋ ಅಷ್ಟು ಸುಟ್ಟು ಅಲ್ಲೇ ಮುಗಿದು ಹೋಗ್ಬಿಡ್ತದೆ. ಆ ರೀತಿಯೂ ಮಾಡ್ತೀವಿ. ಇನ್ನೊಂದು ಮುಚ್ಚಳಿಕೆ ಅಂತ ಹೇಳ್ತೀವಿ. ಸೊ ಅದು ಆಯಿಲ್ ಫೈರ್ಗಳಿಗೆ ತುಂಬ ಅನುಕೂಲ ಆಗುವಂಥದ್ದು ಅದು. ಸೊ ಅದ್ರ ಮೇಲೆ ನಾವು ಏನು ಮಾಡ್ತೇವೆ ಅಂದರೆ ಆಕ್ಸಿಜನ್ ಸಪ್ಲೈನ, ಆಮೇಲೆ ಬರ್ನಿಂಗ್ ಫ್ಯೂಯೆಲ್ನ ಅದನ್ನ ಕಟ್ ಆಫ್ ಮಾಡ್ತೀವಿ. ಸೊ ಆ ರೀತಿ ಕಟ್ ಆಫ್ ಮಾಡಿದಾಗ ಏನಿರುತ್ತೆ ಅದು ಕೂಡ ಬೆಂಕಿ ಆರಿಸೋಕ್ಕೆ ಈಸಿ ಆಗ್ತದೆ. ಸೊ ಇವು ಮೂರು ಥರ ಬೆಂಕಿ, ಮೂರು ಥರ ಬೆಂಕಿನ ಆರಿಸುವ ವಿಧಗಳು. ಸೊ ಇವು ಮೂರು ಈ ಬೆಂಕಿಗಳನ್ನು ನಾವು ನಾರ್ಮಲಾಗಿ ಫೋರ್ ಗ್ರೂಪ್ಸಾಗಿ ಡಿವೈಡ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಒಂದೇದು ಬಂದುಬಿಟ್ಟು ಎ ಗ್ರೂಪ್ ಫೈರ್, ಬಿ ಗ್ರೂಪ್, ಸಿ ಗ್ರೂಪ್, ಡಿ ಗ್ರೂಪ್ ಅಂತ ಹೇಳ್ತೇವೆ. ಎ ಗ್ರೂಪ್ ಫೈರ್ಗಳಂತಂದರೆ ಯಾವುದೋ ಒಂದು ವಸ್ತು ಸುಟ್ಟಾದಮೇಲೆ ಬೂದಿ ಆಗುತ್ತಲ್ಲ ಅದನ್ನೆಲ್ಲ ಎ ಗ್ರೂಪ್ಗೆ ಕ್ಯಾಟಗರೈಸ್ ಮಾಡ್ತೀವಿ. ಬಿ ಅಂತಂತಂದರೆ ಲಿಕ್ವಿಡ್ ಫೈರ್ಗಳು, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು. ಸೊ ಆಯಿಲ್ ಫೈರ್ಗಳೆಲ್ಲ ಬಿ ಕ್ಲಾಸ್ಗೆ ಸೇರ್ಪಡೆ ಮಾಡ್ತೀವಿ. ಸಿ ಕ್ಲಾಸ್ ಅಂತಂದರೆ ಗ್ಯಾಸ್ ಫೈರ್ಗಳೆಲ್ಲ, ಡಿ ಕ್ಲಾಸ್ ಅಂತಂದರೆ ಮೆಟಲ್ ಫೈರ್ಸ್ಗಳು. ಸೊ ಡಿಪೆಂಡಿಂಗ್ ಆನ್ ವಾಟ್ ಟೈಪ್ ಆಫ್ ಫೈರ್ ಇಟ್ ಈಸ್, ನಾವು ಆ ಬೆಂಕಿನ ಆರಿಸ್ತೇವೆ. ನೀವು ಕೂಡ ಇನಿಷಿಯಲ್ ಸ್ಟೇಜಲ್ಲಿದ್ದಾಗ ಬೆಂಕಿನ ಆರಿಸ್ಬೇಕಂತಂದ್ರೆ ಅದನ್ನು ಅದು ಯಾವ ಥರ ಬೆಂಕಿ ಅಂತ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇದೇ ನಾಲ್ಕು ಫೈರ್ ಅಂತ ಹೇಳಿದ್ವಿ, ಅದನ್ನು ಆರ್ಸಕ್ಕೆ ನಾಲ್ಕು ಗ್ರೂಪ್ಗಳು ನಾಲ್ಕು ಗ್ರೂಪಾಗಿ ಡಿವೈಡ್ ಮಾಡಿದ್ವಿ. ಆ ನಾಲ್ಕು ಗ್ರೂಪ್ನ ಬೆಂಕಿ ಆರಿಸ್ಬೇಕಾದ್ರೆ ನಾಲ್ಕು ಥರ ಮೀಡಿಯಾಗಳನ್ನ ಕಂಡು ಹಿಡಿದಿದ್ದಾರೆ. ಸೊ ಒಂದು ನಾವು ನೀರನ್ನ ಯೂಸ್ ಮಾಡಿಬಿಟ್ಟು ಮಾಡ್ತೇವೆ, ಇನ್ನೊಂದು ಫೋಮ್ ಅಂತ ಹೇಳ್ತೀವಿ, ನೊರೆ ಬರ್ತದೆ ಅದರಿಂದ ಅದನ್ನು ಯೂಸ್ ಮಾಡಿಬಿಟ್ಟು ಮಾಡ್ತೇವೆ. ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅಂತ ಹೇಳ್ತೀವಿ, ಅದನ್ನು ಯೂಸ್ ಮಾಡಿಬಿಟ್ಟು ಮಾಡ್ತೇವೆ. ಈಗ ಡ್ರೈ ಕೆಮಿಕಲ್ ಪೌಡರ್ ಅಂತ ಹೇಳ್ತೇವೆ ಅಥವಾ ಎ ಬಿ ಸಿ ಪೌಡರ್ ಅಂತ ಹೇಳ್ತೇವೆ. ಸೊ ಅದನ್ನು ಯೂಸ್ ಮಾಡಿಬಿಟ್ಟು ಬೆಂಕಿನ ಆರಿಸ್ತೇವೆ. ಸೊ ಇವೇನು ನಾಲ್ಕು ಗ್ರೂಪ್ಗಳಂತ ನಾವು ಬೆಂಕಿ ಡಿವೈಡ್ ಮಾಡಿದ್ವಿ, ಅವತ್ತನ್ನು ಆರಿಸೋಕ್ಕೆ ನಾಲ್ಕು ಥರ ಬೇರೆ ಬೇರೆ ಮೀಡಿಯಾಗಳು ಕೂಡ ಇದ್ದಾವೆ ಅದನ್ನು ಆರಿಸೋಸ್ಕರ. ಸೊ ಯಾವುದೇ ಒಂದು ಫೈರ್ನ ಆರಿಸ್ಬೇಕಂತಂದ್ರೆ ಅದು ಯಾವ ಕ್ಯಾಟಗರಿಗೆ ಸೇರ್ತೈತೆ ಅನ್ನೋದು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಇಲ್ಲ ಆದರೆ ಅದರಿಂದ ನಮಗೆ ಅಡ್ವರ್ಸ್ ಎಫೆಕ್ಟ್ ಆಗೋದು ಚಾನ್ಸಸ್ ಇರ್ತದೆ. ಒಂದು ಎಕ್ಸಾಂಪಲ್ ತಗೊಳ್ತೇನೆ, ಒಂದು ಸಣ್ಣ ಎಕ್ಸಾಂಪಲ್. ಆಯಿಲ್ ಫೈರ್ ಆಗಿರುತ್ತೆ, ನಮ್ಮ ಮನೆಯಲ್ಲೇ ತಗೊಳ್ಳೋಣ. ಮನೆಯಲ್ಲಿ ನಾವು ಹಬ್ಬ ಬಂದಾಗ ನಾವು ಎಲ್ಲ ಕರಿ ಏನಾದರೂ ಹಪ್ಪಳ ಕರಿಯೋಕ್ಕೆ, ಚಕ್ಲಿ ಕರಿಯೋಕ್ಕೆ ಎಣ್ಣೆನ ಬಾಯ್ಲ್ ಮಾಡೋಕ್ಕೆ ಇಡ್ತೀವಿ. ಆ ಎಣ್ಣೆ ಬಾಯ್ಲ್ ಮಾಡೋಕ್ಕೆ ಇಟ್ಟಾಗ ಅಲ್ಲಿ ಸಡನ್ಲಿ ಏನಾಗುತ್ತೆ, ಫ್ಲೇಮ್ ಬಂದ್ಬಿಡ್ತೈತೆ, ಬೆಂಕಿ ಹತ್ಕೊಂಡ್ಬಿಡ್ತೈತೆ. ಸೊ ತಕ್ಷಣಕ್ಕೆ ನಾವು ಯಾರೂ ನೀರನ್ನ ಹಾಕಂಗಿಲ್ಲ ಅದರಲ್ಲಿ. ನೀರು ಹಾಕೋದ್ರಿಂದ ಏನಾಗುತ್ತೆ, ಸ್ಪಾರ್ಕಲ್ಸ್ ಇರೋಕೆ ಸ್ಟಾರ್ಟ್
2: ಜೋರಾಗಿ ಸ್ಪಾರ್ಕ್
1: ಒಂದು. ಎರಡನೇದೇನಾಗುತ್ತೆ, ನಾವು ನೀರು ಹಾಕಿದಾಗ ಆ ಪಾತ್ರೆಯಲ್ಲಿ ನೀರು ತುಂಬಿಕೊಂಡು ಆಯಿಲ್ ಫ್ಲೋಟ್ ಆಯಿಲ್ ಮೇಲೆ ಫ್ಲೋಟ್ ಆಗಿ ಆಚೆ ಸ್ಪಿಲ್ ಆಗೋ ಕೂಡ ಚಾನ್ಸಸ್ ತುಂಬ ಇರೋದು. ಸೊ ಇವನ್ ನಮ್ಮ ಪೇರೆಂಟ್ಸ್, ನಮ್ಗೆ ಇದ್ರ ಬಗ್ಗೆ ಯಾರಿಗೂ ಏನೂ ಗೊತ್ತಿಲ್ಲ, ಆದರೂ ಕೂಡ ಅವ್ರು ಏನು ಮಾಡ್ತಾರೆ ಅಂತಂದರೆ ತಕ್ಷಣಕ್ಕೆ ಒಂದು ಮುಚ್ಚಳ ತೊಗೊಂಡು ಮುಚ್ಚಿಬಿಡ್ತಾರೆ, ಅದ್ರ ಮೇಲೆ ಆಕ್ಸಿಜನ್ ಸಪ್ಲೈನ ಕಟ್ ಮಾಡಿಬಿಡ್ತಾರೆ. ಸೊ ಅಲ್ಲಿಗೆ ಅದು ಫೈರ್ ಪುಟ್ ಆಫ್ ಆಗಿಬಿಡ್ತದೆ. ಸೊ ಅವ್ರಿಗೆ ಅದೊಂದು ಹೇಳಿರ್ತಾರೆ ಅಥವಾ ಯಾವಾಗ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅದು ತಕ್ಷಣಕ್ಕೆ ಮಾಡಿಬಿಡ್ತಾರೆ. ಸೊ ಈ ರೀತಿ ಯಾವುದೇ ಫೈರ್ ಆತಂದ್ರೆ ಅದು ಯಾವ ಥರ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್, ಅದ್ರ ತಕ್ಕಂಗೆ ಎಕ್ಸ್ಟಿಂಗ್ವಿಷಿಂಗ್ ಮೀಡಿಯಾ ಯೂಸ್ ಮಾಡೋದು ಇಂಪಾರ್ಟೆಂಟ್.
2: ಬಹಳ ಅಂದರೆ ಇಷ್ಟೆಲ್ಲ ಮಾಹಿತಿ, ಯಾಕಂದರೆ ನೋಡಿ ಸಹಜವಾಗಿ ನಾನು ಅದೇ ಹೇಳೋದ್ನಲ್ಲ, ಸಿನಿಮಾ ಸೀರಿಯಲ್ ಆಗಲಿ ಫೈರ್ ಎಕ್ಸ್ಟಿಂಗ್ವಿಷರ್ ಬರ್ತಾರೆ, ನೀರು ಹೊಡಿತಾರೆ, ಹೋಯ್ತು ಅಂತ. ಬಟ್ ಇಷ್ಟು ಡೀಟೇಲ್ ಇದೆ, ಇಷ್ಟೆಲ್ಲ ಮಾಹಿತಿ ನೀವು ಕೊಟ್ರಿ, ಅದು ಸಾರ್ವಜನಿಕರಿಗೆ ಕೊಟ್ರಿ. ಈಗ ಅದು ಎಣ್ಣೆ ಒಂದು ಉದಾಹರಣೆ ಕೊಟ್ರಲ್ಲ, ಬಜ್ಜಿ ಹಪ್ಪಳ ಇದು ಅದು, ಈಗ ಹಬ್ಬ ಸಂದರ್ಭದಲ್ಲಿ ಎಲ್ಲ ಅದೇ ಇರುತ್ತೆ. ಅಂಥ ಸಂದರ್ಭದಲ್ಲಿ ಸಹಜವಾಗಿ ಇದು ಅವರಿಗೆ ಅನ್ನೋಯಿಂಗ್ಲಿ ಮಾಡ್ತಿರ್ತಾರೆ, ಬಟ್ ನೋಡಿ ಇಷ್ಟೆಲ್ಲ ಇರುತ್ತೆ ಅಂತ ಗೊತ್ತಾಯಿತು. ಅಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾದ ಪಾಯಿಂಟ್ ಏನಂದರೆ, ಈ ಬಹುಮಾಡಿ ಅಥವಾ ಅಪಾರ್ಟ್ಮೆಂಟ್ಸ್ಗಳಲ್ಲಿ ಆ್ಯಂಡ್ ದೊಡ್ಡ ದೊಡ್ಡ ಮಾಲ್ಸ್ಗಳಲ್ಲಿಯೂ ಕೂಡ ನೀವು ನೋಡ್ತೀರಾ, ಅಲ್ಲಿ ಒಂದು ಪೋಲ್ ಹತ್ತಿರ ಫೈರ್ ಎಕ್ಸ್ಟಿಂಗ್ವಿಷರ್ ಕೆಂಪು ಕಲರ್ದು ಒಂದು ಸಿಲಿಂಡರ್ ಇಟ್ಟಿರ್ತಾರೆ, ಅದರ ಎಕ್ಸ್ಪೈರಿ ಏನಾದ್ರು ಇರುತ್ತಾ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸನ್ನು ಕೊಡಿ, ಅದನ್ನು ಹೇಗೆ ಬಳಸ್ಬೋದು ಏನು ಅಂತ.
1: ಈಗ ನಾರ್ಮಲಿ ನಾವು ಬಿಲ್ಡಿಂಗ್ಗಳಿಗೆ ಆಗಿರ್ಬೋದು, ಆಫೀಸ್ಗಳಿಗೆ ಆಗಿರ್ಬೋದು, ನಾರ್ಮಲಿ ಎ ಬಿ ಸಿ ಪೌಡರ್ ಟೈಪ್ ಅಂತ ಒಂದು ಎಕ್ಸ್ಟಿಂಗ್ವಿಷರ್ ಇರ್ತದೆ, ಅದನ್ನು ಆಲ್ಮೋಸ್ಟ್ ಎಲ್ಲ ಕಡೆಯೂ ಹ್ಯಾಂಗ್ ಮಾಡಿರ್ತಾರೆ. ಅದು ಬಿಟ್ಟರೆ ಸಿ ಒ ಟು ಎಕ್ಸ್ಟಿಂಗ್ವಿಷರ್ಗಳು ಅಂತ ಇರ್ತಾವೆ, ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಗಳಿದ್ದಲ್ಲಿ ಹಾಕಿರ್ತಾರೆ. ಅದು ಬಿಟ್ಟರೆ ಇಲ್ಲಿ ಡೀಸೆಲ್ ಜನ್ರೇಟರ್ಗಳು ಇರ್ತಾವೆ, ಅಲ್ಲಿಯೂ ನಾವು ಎ ಬಿ ಸಿ ಇಟ್ಟಿರ್ತೀವಿ, ಸಿ ಒ ಟು ಇಟ್ಟಿರ್ತೀವಿ, ಮರಳದು ಇಟ್ಟಿರ್ತಾರೆ. ಈಗ ಬಿಲ್ಡಿಂಗ್ಗಳಲ್ಲಿ ನಾರ್ಮಲಿ ನಾವು ನೋಡಿದೆ, ಫೈರ್ ಫೈಟಿಂಗ್ ಇನ್ಸ್ಟಾಲೇಷನ್ ಇತ್ತಂತಂದ್ರೆ ಎಕ್ಸ್ಟಿಂಗ್ವಿಷರ್ಗಳು ಇರ್ತಾವ್ರೆ, ಅದರಲ್ಲಿ ಹೋಸ್ ರಿಲ್ ಹೋಸ್ ಅಂತ ಇರ್ತದೆ. ಈ ಹೋಸ್ ರಿಲ್ ಹೋಸ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ನಾವು ಮೇಲೆ ಟ್ಯಾಂಕಿಗೆ ಕನೆಕ್ಷನ್ ಕೊಟ್ಟಿರ್ತೀವಿ, ಯಾವುದೇ ಒಂದು ಫೈರ್ ಆಯ್ತಂತಂದ್ರೆ ಎಲೆಕ್ಟ್ರಿಕಲ್ ಸಪ್ಲೈ ಕಟ್ ಆಗಿ ಹೋಗ್ಬಿಡ್ತದ್ರಿ. ಸೊ ನಮ್ಮಲ್ಲಿ ಬೋರ್ ಇರ್ತದೆ, ಕೆಳಗಡೆ ಸಂಪಲ್ಲಿ ಎಷ್ಟು ಬೇಕಷ್ಟು ಫೆಸಿಲಿಟಿ ನೀರು ಇರ್ತದೆ, ಎಲ್ಲ ಇರ್ತದೆ, ಆದರೂ ಕೂಡ ಆ ಟೈಮ್ಗೆ ಯುಟಿಲೈಸ್ ಮಾಡೋಕ್ಕಾಗಲ್ಲ. ಬಟ್ ಮೇಲೆ ಟ್ಯಾಂಕಿಂದ ಕನೆಕ್ಷನ್ ಇರೋದ್ರಿಂದ ಗ್ರಾವಿಟೇಷನಲ್ ಫೋರ್ಸಿಂದ ನೀರು ಆಚೆ ಬರ್ತದೆ ನಮಗೆ. ಸೊ ಈ ಹೋಸ್ ಇಲ್ಲಿ ಹೋಸ್ ಅಂತ ಏನಿದೆಯಲ್ಲ ಇದು ಒಂದು ಸಾಕು ನಾವು ಅಲ್ಲಿ ಫೈರ್ನ ಪುಟ್ ಆಫ್ ಮಾಡೋಕ್ಕೆ, ಬಟ್ ಅದ್ರ ಬಗ್ಗೆ ಅಲ್ಲಿ ಲೋಕಲೈಟ್ಸ್ಗೆ ಐಡಿಯಾ ಇರಬೇಕು. ಸೊ ಇತ್ತೀಚೆಗೆ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಆಲ್ಮೋಸ್ಟ್ ಈ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗಳಿಗೆ ನಾವು ಹೋಗಿಬಿಟ್ಟು ಅಲ್ಲಿ ಪಬ್ಲಿಕ್ಗೆ ಈ ರೆಸಿಡೆನ್ಷಿಯಲ್ ಈ ಇಕ್ವಿಪ್ಮೆಂಟ್ಗಳನ್ನ ಹೆಂಗೆ ಆಪ್ರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ಈಗಾಗಲೇ ಕೊಡ್ತಾ ಇದ್ದೀವಿ. ಇವನ್ ಬೆಳಗಾವಿಯಲ್ಲಿ ಕೂಡ ಈಗ ಸ್ಟಾರ್ಟ್ ಮಾಡಿದ್ದೀನಿ, ಈಗಾಗಲೇ ಸುಮಾರು ಒಂದು 3-4 ಅಪಾರ್ಟ್ಮೆಂಟ್ಗಳಿಗೆ ಹೋಗಿಬಿಟ್ಟು ಅದ್ರ ಬಗ್ಗೆ ಮಾಹಿತಿ ಕೊಟ್ಟೇನಿ. ಅದ್ರ ಜೊತೆಗೆ ಈ ಗ್ಯಾಸ್ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದೀನಿ. ಓವರ್ಆಲ್ ಈಗ ನಾವೇನ್ ಮಾಡ್ತಾ ಇದ್ದಾರೆ, ವಿ ಆರ್ ಟೇಕಿಂಗ್ ಅ ಸ್ಟೆಪ್ ಅಹೆಡ್ ಟು ಎಜುಕೇಟ್ ದ ಪೀಪಲ್ ಹೂ ಆರ್ ಸ್ಟೇಯಿಂಗ್ ಇನ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್. ಇನ್ನೊಂದು ಮುಖ್ಯವಾಗಿ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅಂತ ಬಂದಾಗ ಒಂದ್ ತುಂಬಾನೇ ಇಂಪಾರ್ಟೆಂಟ್ ಇರ್ತದೆ, ಹೈಟ್ ಆಫ್ ದ ಬಿಲ್ಡಿಂಗ್ ಹೆಂಗೆ ನಾವು ಮೇಲೆ ಹೋಗ್ತೀವಿ, ಅವ್ರ ಬಾಲ್ಕನಿಗಳಿರ್ತಾವ, ಬಾಲ್ಕನಿಗಳನ್ನ ಅವರು ಬ್ಲಾಕ್ ಮಾಡ್ಕೊಳ್ತಾರೆ. ಕಾರಣ ಏನಂತಂದ್ರೆ ಪಕ್ಷಿಗಳು ಮನೆ ಒಳಗಡೆ ಬರ್ತಾವ ಅನ್ನೋದು ಒಂದು ದೃಷ್ಟಿ ಆಗಿರ್ಬೋದು, ಇಲ್ಲ ಅಂತಂದ್ರ ನಮಗೆ ಏನು ಸಾಮಾನುಗಳು ಹಾಕಾಕನ್ನು ಪ್ರೈವೇಸಿ ಬೇಕನ್ನೋ ದೃಷ್ಟಿಯಿಂದಾಗಿ. ಬಟ್ ಆ ಬಾಲ್ಕನಿನ ನಾವು ಬ್ಲಾಕ್ ಮಾಡೋದು ಎಷ್ಟು ಡೇಂಜರ್ ಅಂತ ಅಂದ್ರೆ, ಏನಾದ್ರೂ ಒಂದು ಸಣ್ಣ ಅನಾಹುತ ಮೇಲೆ ಆಯ್ತ ಅಂತಂದ್ರ ನಮಗೆ ಎಕ್ಸೆಸ್ಸೇ ಇರಲ್ಲ ಹೋಗಕ್ಕೆ. ಅವ್ರು ಏನ್ ಮಾಡ್ತಾರಂತಂದ್ರೆ ಒಂದು ಕಬ್ಬಿನ ಇದರಿಂದ ಗ್ರಿಲ್ಗಳು ಮಾಡಿಬಿಟ್ಟು ವೆಲ್ಡಿಂಗ್ ಮಾಡಿಬಿಟ್ಟು ಬ್ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ಅವ್ರ ಬಾಲ್ಕನಿಗೆ ಈ ಇಲ್ಲಿಂದ ಆ ಕಡೆ ಯಾರು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ವೆಲ್ಡಿಂಗ್ ಮಾಡಿಬಿಟ್ಟು ಎಲ್ಲ ಗ್ರಿಲ್ ವೆಲ್ಡಿಂಗ್ ಮಾಡಿಬಿಟ್ಟು ಬ್ಲಾಕ್ ಮಾಡಿಬಿಡ್ತಾರೆ.
2: ನೀವು ನೋಡೋ ದೃಷ್ಟಿ ತುರ್ತು ಪರಿಸ್ಥಿತಿಯಲ್ಲಿ ಅವರಿಗೆ ಅವ್ರಿಗೆ ಒಳ್ಳೇದಾಗ್ಲಿ
1: ಒಳ್ಳೇದಾಗ್ಲಿ. ಈಗ ಒಂದೇ ಬ್ಯಾಂಗ್ಳೂರಲ್ಲಿ ಒಂದು ಸೇಮ್ ಇನ್ಸಿಡೆಂಟ್ ಆಯ್ತ್ರಿ. ಆ ಬ್ಯಾಂಗ್ಳೂರಲ್ಲಿ ಮೋಸ್ಟ್ ಪ್ರಾಬ್ಲಿ 4th or 5th ಫ್ಲೋರ್ ಅಲ್ಲಿ ಫೈರ್ ಆಯ್ತು, ತಾಯಿ ಮಗಳಿಬ್ರು ಸುಟ್ಕೊಂಡ್ ಸತ್ ಹೋದ್ರಿ. ಅದೇನಾಯ್ತಂದ್ರೆ ಒಳಗಡೆ ಫೈರ್ ಆಯ್ತು, ಅವ್ರ ಆಚೆ ಬಂದ್ರೆ ಅಲ್ಲಿ ಬಾಲ್ಕನಿಗೆ ಬಂದ್ಬಿಟ್ರ. ಬಟ್ ಬಾಲ್ಕನಿಗೆ ಬರ್ತಿದ್ದಂಗೆ ಏನಾಯ್ತಂತಂದ್ರೆ ಅವ್ರೇನು ವೆಲ್ಡಿಂಗ್ ಮಾಡಿ ಎಲ್ಲ ಗ್ರಿಲ್ಗಳು ಹಾಕೊಂಡ್ಬಿಟ್ಟು ಎಲ್ಲ ಬ್ಲಾಕ್ ಮಾಡಿದ್ರಿಂದ ಅವ್ರಿಗೆ ಆಚೆ ಬರಕ್ಕೆ ಎಕ್ಸಸೈಸ್ ಸಿಗಲಿಲ್ಲ. ಇನ್ನು ಒಳಗಡೆ ಹೋಗ್ತೀನ, ಒಳಗಡೆ ಫೈರ್ ಜಾಸ್ತಿ ಆಗೈತೆ, ಅದು ಅವ್ರಿಗೆ ಧೈರ್ಯ ಆಗಿಲ್ಲ. ಸೊ ಹಾಗಾಗಿ ಏನಾಯ್ತು, ಕಂಪ್ಲೀಟ್ಲಿ ಅವ್ರು ಸ್ಟಕ್ ಆಗಿಬಿಟ್ರಿ. ನಮ್ಮವರಲ್ಲಿ ಹೋಗ್ಬೇಕಂತಂದ್ರೂ ವಿ ಡೋಂಟ್ ಹ್ಯಾವ್ ದ ಅಪ್ರೋಚ್ ರೋಡ್, ನಾವು ಕೂಡ ಬೆಂಕಿ ಒಳಗಡೆಯಿಂದ ಬರಕಂತೂ ಆಗಲ್ಲ. ನಾವು ಏನ್ ಮಾಡ್ತೀವಿ, ಇಂಥ ವಿಂಡೋಸ್ಗಳಿದ್ದಲ್ಲಿ ಬಾಲ್ಕನಿಗಳಲ್ಲಿದ್ದಲ್ಲಿ ಅಲ್ಲಿಂದ ನಾವು ಎಂಟರ್ ಆಗಿಬಿಟ್ಟು ನಾವು ಒಳಗಡೆ ಎಂಟರ್ ಆಗ್ಬೋದು ಈಸಿಯಾಗಿ. ಸೊ ಹಾಗೆ ನಮ್ಮವ್ರು ಹೋದ್ರು ಕೂಡ ದೇ ವರ್ ಹೆಲ್ಪ್ಲೆಸ್, ಯಾಕಂದ್ರೆ ನಮ್ಗೆ ಅದು ಹೋಗಿ ಅಲ್ಲಿ ಕಟ್ ಮಾಡ್ಬೇಕಂದ್ರೆ ಅಲ್ಲಿ ಅಷ್ಟು ಅಂದ್ರೆ ಇಟ್ ಟೇಕ್ಸ್ ಟೈಮ್
2: ಈ ಟೈಮ್ ಗೋಲ್ಡನ್ ಟೈಮ್.
1: ಹಾ, ಆ ಇದ್ರಲ್ಲಿ ಅವ್ರು ಸಿಕ್ಕಾಕೊಂಡು ಮೊನ್ನೆ ನನ್ನ ಬಟ್ ಒಂದೆರಡು ಬಿಲ್ಡಿಂಗ್ಗಳಿಗೆ ಹೋದಾಗ ಅಲ್ಲಿ ಪ್ರಾಪರೇಟರ್ಗಳು ಆಗಿರ್ಬೋದು ಅಥವಾ ಅಲ್ಲಿ ಏನು ಅಧ್ಯಕ್ಷ ಅಂತ ಏನಿರ್ತಾರೆ, ಪ್ರೆಸಿಡೆಂಟ್ ಅಂತ ಏನಿರ್ತಾರೆ, ಅವ್ರಿಗೆ ಕೂಡ ಅದನ್ನ ಐಡೆಂಟಿಫೈ ಮಾಡಿಬಿಟ್ಟು ಅವ್ರಿಗೆ ಹೇಳಿದ್ದಾರೆ ಇದನ್ನ ಸೇಫ್ ಅಲ್ಲ, ಓಪನ್ ಮಾಡಿಸ್ರಿ ಅಂತ. ಸೊ ಅಟ್ಲೀಸ್ಟ್ ಅವ್ರು ನಮಗೆ ಫುಲ್ ಫ್ಲಜ್ಡ್ ಆಗಿ ಓಪನ್ ಮಾಡಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಹಾಫ್ ಪೋರ್ಷನ್ ಓಪನ್ ಮಾಡಿದ್ರು ನಾವು ಎಕ್ಸಸ್ ತೊಗೊಳಕ್ಕೆ ಈಸಿ ಆಗ್ತದೆ ಅಂತ. ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ನಾವು ಈ ಸೇಫ್ಟಿ ಏನು ಹೇಳ್ತಾ ಇದ್ದೀವಿ, ಫೈರ್ ಆದಾಗ ಯಾವ ರೀತಿ ಸೇಫ್ಗಾರ್ಡ್ ಆಗಿ ಅವ್ರನ್ನ ನಾವು ಮಾಡಬಹುದು ಅನ್ನೋ ದೃಷ್ಟಿಯಿಂದ ಈ ಸೇಫ್ಟಿ ಪ್ರಿಕಾಷನರಿಗಳನ್ನ ನಾವು ಹೇಳ್ತಿರ್ತೇವೆ. ಸೊ ಅದನ್ನ ಅವ್ರು ಆದಷ್ಟು ಫಾಲೋ ಮಾಡಿದ್ರೆ ಅನುಕೂಲ ಆಗ್ತದೆ.
2: ಇದು ಬರೇ ಟಾಪ್ ಫ್ಲೋರಿಗೆ ಸೀಮಿತವಾಗಿರುತ್ತಾ ಅಥವಾ ಗ್ರೌಂಡ್ ಫ್ಲೋರ್?
1: ಇಲ್ಲ, ಇದೇನ ಗ್ರೌಂಡ್ ಫ್ಲೋರ್ ಅಲ್ಲಿ ಏನಾಗುತ್ತೆ, ನಾವು ಹೆಂಗೆ ಇದ್ರು ಎಕ್ಸಸ್ ನಾವು ಬೇಗ ತಗೊಂಡ್ಬಿಡ್ಬಹುದು. ಈಗ ಬಿಲ್ಡಿಂಗ್ ಹೈಟ್ ಹೋದಂಗೆ ಏನಾಗತ್ತರಿ, ಅದು ಒಂದು ಹೈಟ್ ಆಗುತ್ತೆ, ಎರಡನೇದು ಫೈರ್ ಯಾವ ಕಡೆಯಿಂದ ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ ಏನಾಗ್ತದೆ ಹೇಳಕ್ ಬರಲ್ಲ. ನನಗೆ ಈಸಿ ವೇ ಯಾವ್ದಿರ್ತದ, ಯಾವ್ದಾದ್ರು ವಿಂಡೋ, ಯಾವ್ದಾದ್ರು ಬಾಲ್ಕನಿ, ಅಲ್ಲಿಂದ ನಾ ಹೋದ್ನ ಅಂದ್ರೆ ಈಸಿಯರ್ನ ಎಸ್ಕೇಪ್ ಮಾಡ್ಕೊಂಡು ನಾನು ಆಚೆ ತಗೊಂಬಂದ್ಬಿಡ್ಬೋದು. ಈ ಒಳಗೆ ಹೋದಂಗೆ ಆ ಫೈರ್ ಎಲ್ಲಿರ್ತದೆ ಗೊತ್ತಿರಲ್ಲ. ಸೊ ಹಂಗಿದ್ರು ಕೂಡ ನಾವು ಒಳಗಡೆ ನುಗ್ಗೆ ನುಗ್ತೇವ್ರಿ, ಇಲ್ಲ ಅಂತಲ್ಲ, ವಿ ನೆವರ್ ಸ್ಟೆಪ್ ಬ್ಯಾಕ್. ಯಾವ್ದೇ ಕಾರಣಕ್ಕೂ ನಾವು ಸ್ಟೆಪ್ ಬ್ಯಾಕ್ ಅಂತೂ ಮಾಡಂಗಿಲ್ಲ, ನಾವು ಒಳಗಡೆ ಅಂತೂ ಹೋಗೇ ಹೋಗ್ತೀವಿ. ಬಟ್ ಅಲ್ಲಿ ಏನಾಗುತ್ತೆ, ಟೈಮ್ ತಗೊಳ್ತದ್ರಿ. ಆಲ್ಮೋಸ್ಟ್ ಯಾವುದೇ ಒಂದು ಮನಿ ಫೈರ್ ಆದಾಗ ಜನ ನನ್ನ ರಕ್ಷಣೆ ಮಾಡಕ್ ಬಂದಾಗ ಅಥವಾ ಬರ್ತಾರ ಅಂತಂದಾಗ ನಾವು ಎಂಥ ಪ್ಲೇಸ್ಗಳಲ್ಲಿ ಇರ್ತೀವಿ ಅಂತಂದ್ರೆ ಒಂದು ಕಿಟಕಿ ಕಡೆ ಇರ್ತೀವಿ, ಬಾಲ್ಕನಿ ಇದ್ರೆ ಬಾಲ್ಕನಿ ಬಂದು ಹೊರಗಡೆ ಆಚೆ ನಿಂತಿರ್ತೀವಿ, ಇಲ್ಲ ಯಾವ್ದಾದ್ರು ಕಿಟಕಿ ಇರ್ತದಲ್ಲ. ಸೊ ಅವ್ರು ಈಸಿಯಾಗಿ ಬಂದ್ರೆ ನಾ ಈಸಿಯಾಗಿ ಹೋಗ್ಬಹುದು ಅಂತ ಇರ್ತದೆ. ಸೊ ಯಾರು ಬಾಗಿಲ ಕಡೆ ಬಂದ್ ನಿಂತಿರಂಗಿಲ್ಲ ಅಥವಾ ಯಾರು ಇದು ಬಂದು. ಸೊ ನಮಗೆ ಈಸಿ ಎಸೆಸ್, ಆಮೇಲೆ ಅವ್ರ ನಾನು ಬೇಗನ ಪಿಕ್ ಮಾಡ್ಬೋದು. ಈಗ ನಮ್ಮ ಮೇನ್ ಡೋರ್ ಇಂದ ಹೋದ್ನಿ ಅಂತಂದ್ರೆ ಅವ್ರದ ರೂಮ್ ಹೆಂಗಿರ್ತದ ನಂಗೆ ಗೊತ್ತಿಲ್ಲ. ಸೊ ನಾವು ಹುಡುಕಾಡ್ಕೊಂತ ಹೋಗ್ಬೇಕಾಗ್ತದ್ರಿ ಎಲ್ಲ ಕಡೆಗೆ.
2: ಇಲ್ಲ ಇಲ್ಲ, ನೀವು ಇದನ್ನ ಇಲ್ಲಿ ಹೇಳ್ತಾ ಇದೀರಾ ಶಬ್ದದ ಮುಖಾಂತರ ನನಗೆ ಕಣ್ಣಲ್ಲಿ ಒಂದು ದೃಶ್ಯನೇ ಬರ್ತಾ ಇದೆ. 26th ತಾಜ್ ಅಟ್ಯಾಕ್, ಅಲ್ಲಿ ಬಾಲ್ಕನಿ ಕಿಟಕಿ ಅಲ್ಲೇ ಹೋಗ್ತಾ ಇದ್ರು ಎಲ್ಲ ಅಗ್ನಿಶಾಮಕ ಆಫೀಸರ್ಸ್ ಆಗಿರಲಿ ಹೀರೋ ಆಗಿರಲಿ ಅಂತ ಸಂದರ್ಭದಲ್ಲಿ ಅವರೇ ಹೋಗ್ತಿರ್ತಾರೆ. ನೀವು ಹೇಳಿದ್ರಿ ಕರೆಕ್ಟ್ ಆಗಿ, ನಾವು ಡೋರ್ ಕಡೆ ಇರುವುದಿಲ್ಲ, ನಾವು ಅಂತ ಸಂದರ್ಭದಲ್ಲಿ ಇರ್ಲಿರ್ತೇವೆ. ಅಂಡ್ ಈಗಿನ ಎಷ್ಟೋ ಬಿಲ್ಡಿಂಗ್ಗಳಲ್ಲಿ ಆ ಗ್ರಿಲ್ಲು ಹಾಕ್ತಾ ಇಲ್ಲ, ನೋಡ್ತಾ ಇದ್ದೇನೆ ನಾನು. ಅದು ಒಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು ನಿಮ್ಮ ದೃಷ್ಟಿಕೋನದ ಪ್ರಕಾರ ನೋಡಿದ್ರೆ ಖಂಡಿತ. ಅಂಡ್ ಕಾರ್ಯಕ್ರಮದಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ, ಈಗ ಕೈಗಾರಿಕಾ, ಅವರಿಗೆ ಯಾವ್ದಾದ್ರು ನಿಯಮ ಏನಾದ್ರು ಇದೆ?
1: ಪ್ರತಿಯೊಂದು ಇಂಡಸ್ಟ್ರಿಗಳಿಗೆ ಅವ್ರು ನಮ್ಮ ಕಡೆಯಿಂದ NOC ತಗೊಳ್ಬೇಕಾದ್ರೆ ಅವ್ರಿಗೆ ಸ್ಪೆಸಿಫಿಕ್ ಆಗಿ ಹೇಳ್ತೇವ್ರ ಅವ್ರಿಗೆ, ಅಂದ್ರೆ ಡಿಪೆಂಡಿಂಗ್ ಅಪಾನ್ ದ ಇಂಡಸ್ಟ್ರಿ. ಫೈರ್ ಫೈಟಿಂಗ್ ಇನ್ಸ್ಟಾಲೇಷನ್ಗಳು ಏನೇನು ಇರಬೇಕು ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ರೆಕಮೆಂಡ್ ಮಾಡಿರ್ತೇವೆ. ಸೊ ಅಕಾರ್ಡಿಂಗ್ಲಿ ಅವ್ರ ಇನ್ಸ್ಟಾಲೇಷನ್ ಮಾಡಿ ಆದ ನಂತರ ನಮ್ಮ ಇಲಾಖೆಯಿಂದ NOC ಪಡ್ಕೊಂಡಿರ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲ ಫ್ಯಾಕ್ಟ್ರಿಗಳಲ್ಲೇನು ಮ್ಯಾಕ್ಸಿಮಮ್ ಇನ್ಸ್ಟಾಲೇಷನ್ಗಳನ್ನ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿ ನಮಗೆ ಇನ್ ಕೇಸ್ ನಾನು ಫೈರ್ ಫೈಟಿಂಗ್ ಹೋದಾಗ ನಾವು ಹೋಗೋಕ್ಕಿಂತ ಮುಂಚೆ ಅವ್ರು ಮಾಡ್ತಿರ್ತಾರೆ. ನಾವು ಹೋದ್ಮೇಲೆ ನಾವು ನಮಗೆ ಕೊಟ್ಬಿಟ್ಟು ಅವ್ರಿಗೆ ನಾವು ಏನು ಮಾಡ್ತೇವೆ ಅಂದರೆ ಸಪೋರ್ಟಿವ್ ಆಗಿ ತೊಗೊಂಡು ಅವ್ರನ್ನ ಒಂದು ಕಡೆ ಯುಟಿಲೈಸ್ ಮಾಡ್ತೇವೆ, ನಮ್ಮದೆಲ್ಲ ಒಂದು ಕಡೆ ಯೂಸ್ ಮಾಡ್ತಾರೆ. ಸೊ ಅದ್ರ ತಕ್ಕಂಗೆ ವಾಟರ್ ಫೆಸಿಲಿಟೀಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಯಾವುದೇ ಇಂಥ ಇಂಡಸ್ಟ್ರಿ ಬಂದಾಗ ಲ್ಯಾಕ್ಸ್ ಟುಗೆದರ್ ನಾವು ಸ್ಟೋರ್ ಮಾಡ್ರಿ ಅಂತ ಹೇಳ್ತೇವೆ. ಸೊ ಅಕಾರ್ಡಿಂಗ್ಲಿ ದೇ ವಿಲ್ ಹ್ಯಾವ್ ದ ಪಿಟ್, ಆ ಪಿಟ್ಟಲ್ಲಿ ನೀರು ಸ್ಟೋರೇಜ್ ಇದ್ದೇ ಇರ್ತದೆ. ಆ ನೀರಿಂದ ನಾವು ಪಿಕ್ ಮಾಡಿಕೊಂಡು ನಾವು ಫೈರ್ ಫೈಟಿಂಗ್ ಮಾಡೋಕ್ಕೆ ಅನುಕೂಲ ಆಗ್ತದೆ. ಸೊ ಪ್ರತಿ ಇಂಡಸ್ಟ್ರಿಗೂ ಕೂಡ ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಗಳಿಗೂ ಕೂಡ ಫೈರ್ ಫೈಟಿಂಗ್ ಇನ್ಸ್ಟಾಲೇಷನ್ಗಳನ್ನ ಹಾಕೊಂಡಿರ್ತಾರೆ.
2: ಸರ್, ಈಗ ನಿಮಗೆ ನೇರವಾಗಿ ಒಂದು ಪ್ರಶ್ನೆ ಏನಂದ್ರೆ, ಈ ಒಂದು ಫೈರ್ ಫೈಟರ್ಸ್ ಯಾರು ಇರ್ತಾರೆ, ಇಂಥ ಒಂದು ತುರ್ತು ಪರಿಸ್ಥಿತಿ, ಇಂಥ ಒಂದು ಲೈಫ್ ಸೇವಿಂಗ್ ಪರಿಸ್ಥಿತಿ, ಆಕ್ಚುಲಿ ಆ ಲೈಫ್ ಥ್ರೆಟ್ನಿಂಗ್ ಇದೆ, ನೀವೇ ಲೈಫ್ ಸೇವ್ ಮಾಡ್ತೀರಾ, ಅಂತ ಸಂದರ್ಭದಲ್ಲಿ ಅವರು ಮನುಷ್ಯರಲ್ವಾ. ಸೊ ಅವರ ಒಂದು ಮಾನಸಿಕ ಪರಿಸ್ಥಿತಿ ಹೇಗಿರುತ್ತೆ ಈ ಒಂದು ಸಂದರ್ಭವನ್ನ, ಈ ಒಂದು ಸಿಚುವೇಶನ್ ಅನ್ನ ಟ್ಯಾಕಲ್ ಮಾಡುವಾಗ?
1: ಫೈರ್ ಫೈಟರ್ಸ್ ಅಂತ ಏನಿದಾರಲ್ರಿ, ಅವ್ರದ್ದೆಲ್ಲರದು, ನೀವು ಒಬ್ಬ PC ಲೆವೆಲ್ ಫೈರ್ಮನ್ ಅಂತ ಹೇಳ್ತಾರೆ ಅವ್ರಿಗೆ, ಅವ್ರು ಇನ್ನೂ ಹೋಗಿ ಕೇಳಿದ್ರು ಅವ್ರದ್ದು ಒಂದೇ ಮೋಟೋ, ಫಸ್ಟ್ ಇಂಪಾರ್ಟೆಂಟ್ ಲೈಫ್ ಸೇವ್ ಮಾಡು. ವಾಟ್ ಎವರ್ ಇಟ್ ಈಸ್, ಎಂತ ಬೆಂಕಿ ಇದ್ರೂ ಕೂಡ ವಿ ಗೋ ಇನ್ ಸೈಡ್, ತಗೊಂಡು ಆಚೆ 100% ಬಂದೇ ಬರ್ತದೆ.
2: ಹೌ ಡು ಯು ಬಿಲ್ಡ್ ದಟ್ ಕೈಂಡ್ ಆಫ್ ಮೈಂಡ್ ಸೆಟ್?
1: ಟ್ರೈನಿಂಗ್ ಅಲ್ಲಿ ನಾವು ಮಾಡ್ತೇವ್ರಿ. ಸೊ ನಾವು ಇಲ್ಲಿ ಡೈಲಿ ಇಲ್ಲಿ ಎಲ್ಲ ಅವ್ರಿಗೆ ಡ್ರಿಲ್ಸ್ ಗಳನ್ನ ಮಾಡೋದಿರ್ತೈತೆ, ಅಲ್ಲಿ ಇದು ಮಾಡಿರ್ತೇವೆ. ಸೊ ಯಾವ ಒಬ್ಬ ಸಿಬ್ಬಂದಿನೂ ಕೂಡ ಹಿಂದೇಟ್ ಹಾಕಂಗಿಲ್ಲ. ಒಂದ್ಸಲ ಕಾಲಿಗೆ ಹೋದಂತಂದ್ರೆ ಅದು ಎಂಥದೇ ಕಾಲ್ ಇರಲಿ, 100% ವಿ ಗೋ ಇನ್ಸೈಡ್, ವಿ ಡೂ ಆರ್ ವರ್ಕ್. ಲೈಫ್ಸ್ಗಳಿದ್ದು ಅಂದ್ರೆ ನಮ್ಮ ಲೈಫ್ನ ನಾವು ರಿಸ್ಕ್ ಅಲ್ಲಿ ಹಾಕೊಂಡ್ಬಿಟ್ಟು ಅವ್ರ ಲೈಫ್ನ ನಾವು ಸೇವ್ ಮಾಡ್ಕೊಂಡು ಆಚೆ ಬರ್ತೇವೆ.
2: ನೀವು ಮಾಡ್ತಾ ಇದ್ದೀರಾ?
1: 100% ಮಾಡ್ತೀವಿ.
2: ಸೊ ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ವಿಷಯವಾಗಿತ್ತು ಸ್ನೇಹಿತರೆ, ಇವತ್ತಿನ ದಿನ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಕೊಟ್ಟರು. ಆ್ಯಂಡ್ ಎಸ್, ಅವರಿಗೆ ನಾನು ಧನ್ಯವಾದ ತಿಳಿಸಬೇಕು. ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಗಳು ಶ್ರೀ ಶಶಿಧರ್ ನಿಲ್ಗಾರ್ ಅವರು ಕಾರ್ಯಕ್ರಮದಲ್ಲಿ. ಸರ್, ಕೊನೆಯದಾಗಿ ನಮ್ಮ ಸ್ನೇಹಿತರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ?
1: ಒಂದು ತುಂಬಾ ಇಂಪಾರ್ಟೆಂಟ್, ಈ ಗ್ಯಾಸ್ ಬಗ್ಗೆ ನಾನು ತುಂಬ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇನೆ ಆಲ್ಮೋಸ್ಟ್, ಯಾಕೆಂದ್ರೆ ಪ್ರತಿಯೊಬ್ಬರು ಮನೆಗಳಲ್ಲಿದ್ದೇವೆ, ಎಲ್ಲರೂ ಮನೆಗಳಲ್ಲಿ ಇರೋದ್ರಿಂದ. ಈಗ ಮೊನ್ನೆ ನಾನು ನೋಡಿರ್ಬೇಕು, ಒಂದು ಇನ್ಸಿಡೆಂಟ್ ಆಗಿ ಹೋಯ್ತು ಇಲ್ಲೇನೆ ಅಕ್ತಂಗಿರ್ ಹಾಳಲ್ಲಿ. ಸೊ ಅದೊಂದು ಇನ್ಸಿಡೆಂಟ್ ಆಲ್ಮೋಸ್ಟ್ 7 ಪೀಪಲ್ಗೆ, 7 ಜನಕ್ಕೆ ಇಂಜುರೀಸ್, ತುಂಬ ಜಾಸ್ತಿ ಇಂಜುರೀಸ್, 3 ಜನಕ್ಕೆ ತುಂಬ ಸೀರಿಯಸ್ ಇಂಜುರೀಸ್ ಆಯಿತು ಅಂತ ಹೇಳ್ಬಿಟ್ಟು ಕೇಳ್ಪಟ್ಟೆ. ಸೊ ಇದರಲ್ಲಿ ಒಂದು ಗಮನ ಹರಿಸ್ಬೇಕಾಯ್ದು ಏನಂತಂದ್ರೆ, ಗ್ಯಾಸನ್ನು ಈಸಿಯಾಗಿ ಯಾರು ತಗೊಳಕ್ಕೆ ಹೋಗಬೇಡ್ರಿ. ಗ್ಯಾಸ್ ತುಂಬಾ ಡೇಂಜರ್. ಅದೆಷ್ಟು ನಮಗೆ ಯೂಸ್ಫುಲ್ ಆಗಿದೆ, ಅದ್ರದ್ದು ಒಂದು ಸ್ವಲ್ಪ ಏನಾದ್ರೂ ಅದ್ರ ಜೊತೆಗೆ ನೆಗ್ಲಿಜೆನ್ಸ್ ಮಾಡಿದ್ವಿ ಅಂತಂದ್ರೆ, ನಾವು ಏನು ಗೂಡನ್ನು ಕಟ್ಟಿರ್ತೇವೆ ಆ ಗೂಡನ್ನ ಎಲ್ಲ ಹಾಳು ಮಾಡಿಬಿಡ್ತದ್ರೆ. ಸೊ ಯಾವುದೇ ಕಾರಣಕ್ಕೂ ಗ್ಯಾಸ್ ಬಗ್ಗೆ ನೆಗ್ಲಿಜಿಯನ್ಸಿ ಬೇಡ. ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ, ರಾತ್ರಿ ಹೊತ್ತಲ್ಲಿ ಮಲಗು ಟೈಮ್ನಲ್ಲಿ ಆ ರೆಗ್ಯುಲೇಟರ್ನ ಆಫ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು, ಕಂಪಲ್ಸರಿ. ಈ ಫ್ಯಾಮಿಲಿ ಮೆಂಬರ್ಸ್ ಆಲ್ಮೋಸ್ಟ್ ಏನು ಮಾಡ್ತಾರೋ, ಹೆಂಗಸರು ಅಷ್ಟೇ ಕಿಚನಲ್ಲಿ ನಾವು ಅವ್ರು ಇರ್ತಾರಂತ ಅವ್ರ ಮೇಲೆ ಜವಾಬ್ದಾರಿ ಬಿಟ್ಬಿಟ್ಟು ಇದು ಬಿಡ್ತೇವೆ. ನೋ, ಅವ್ರು ಬರೀ ಅವ್ರದ್ದು ಜವಾಬ್ದಾರಿ ಅಷ್ಟೇ ಅಲ್ಲ, ಅವ್ರು ಅದನ್ನ ಆಫ್ ಮಾಡಿದಾರೋ ಇಲ್ಲೋ ಅನ್ನೋದನ್ನ ಕನ್ಫರ್ಮ್ ಮಾಡಬೇಕಾಗಿದ್ದು ನಾವುಗಳು. ಇವನ್ ಅದ್ ಮೇಲ್ ಮತ್ತು ಮೆನದ ಕೂಡ ಜವಾಬ್ದಾರಿ ಏನಂತಂದ್ರೆ, ರಾತ್ರಿ ಮಲ್ಕೊಳಕ್ಕೆ ಹೋಗಕ್ಕಿಂತ ಮುಂಚೆ ಆ ರೆಗ್ಯುಲೇಟರ್ ಆಫ್ ಆಗೈತೋ ಇಲ್ಲೋ ಚೆಕ್ ಮಾಡೋದು ಬಹಳ ಇಂಪಾರ್ಟೆಂಟ್. ಇನ್ನೂ ಒಂದು ಇಂಪಾರ್ಟೆಂಟ್ ಹೇಳಕ್ಕೆ ಏನು ಇಷ್ಟಪಡ್ತೇನೆ ಅಂತಂದ್ರೆ, ಈಗ ಲೀಕೇಜ್ ಆದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಯಾರು ಕೂಡ ಆ ಲೈಟನ್ನ ಆನ್ ಮಾಡೋದಾಗಿರ್ಬೋದು, ಮೊಬೈಲ್ಗಳನ್ನ ಆಪರೇಟ್ ಮಾಡೋದಾಗಿರಬಹುದು, ದಯಮಾಡಿ ಮಾಡಕ್ ಹೋಗ್ಬೇಡ್ರಿ. ಯಾಕೆ ಅಂತಂದ್ರೆ, ಮೊನ್ನೆ ಆಗಿದ್ದ ಇನ್ಸಿಡೆಂಟು ಅದೇ ಅಕ್ತಂಗಿರ ಹಾಳಲ್ಲಿ, ನೈಟಲ್ಲಿ ಎಲ್ಲ ಲೀಕೇಜ್ ಆಗಿಬಿಟ್ಟದ, ಮನಿ ತುಂಬ ಎಲ್ಲ ಅಕ್ಯುಮುಲೇಟ್ ಆಗಿಬಿಟ್ಟದ. ನಾವು ಮಲಗಿದಾಗ ಆ ಸ್ಮೆಲ್ ನಮಗೆ ಐಡೆಂಟಿಫೈ ಆಗಲ್ಲ. ಸೊ ಯಾರಿಗೋ ಒಬ್ರಿಗೆ ಎಚ್ಚರ ಆಗೈತೆ, ಆವತ್ತ ಏನು ಮಾಡೋಣ, ಅವ್ನು ಗೊತ್ತಾಗೈತೆ ಲೀಕೇಜ್ ಆಗೈತೆ ಅಂತ. ಸೊ ಅದು ಅವ್ನು ಮೋಸ್ಟ್ ಪ್ರಾಬ್ಲಿ ಮೊಬೈಲ್ ಟಾರ್ಚ್ ಆನ್ ಮಾಡೋಕೆ ಹೋಗಿದ್ದಾನೋ ಗೊತ್ತಿಲ್ಲ, ಬಟನ್ ಆಪರೇಟ್ ಮಾಡೋಕೆ ಹೋಗಿದ್ದಾನೋ ಗೊತ್ತಿಲ್ಲ, ಅಥವಾ ಅವ ಏನೂ ಮಾಡಿಲ್ಲ. ನಾವು ಮನೆಯಲ್ಲಿ ಫ್ರಿಜ್ ಇರ್ತೈತಲ್ರಿ, ಫ್ರಿಜ್ ಕೂಡ ಕಟ್ ಆಫ್ ಆನ್ ಆಗೋದು ಆಟೋಮೆಟಿಕ್ ಇರ್ತದೆ, ಮೋಸ್ಟ್ ಪ್ರಾಬ್ಲಿ ಅದು ಆಗಿರಬಹುದೇನೋ. ಸೊ ಅದರಿಂದ ಆ ಸ್ಪಾರ್ಕ್ ಸಿಕ್ಕ ತಕ್ಷಣ ಆ ಎಂಟೈರ್ ಗ್ಯಾಸ್ ಏನು ಅಕ್ಯುಮುಲೇಟ್ ಆಗಿತ್ತಲ್ರಿ ಮನೆಯಲ್ಲಿ, ಗ್ಯಾಸ್ ಎಲ್ಲ ಬ್ಲಾಸ್ಟ್ ಆಗಿ ಹೋಯಿತು. ಇಲ್ಲಿ ಸಿಲಿಂಡ್ರಿಗೂ ಏನೂ ಆಗಿಲ್ಲ, ಸ್ಟೌಗೂ ಏನೂ ಆಗಿಲ್ಲ, ಆದರೆ ಮನೆ ತುಂಬ ಎಲ್ಲ ಬ್ಲಾಸ್ಟ್ ಬಂದ್ಬಿಟ್ಟು ಫ್ಲೇಮ್ ಬಂತು, ಅಷ್ಟೊಂದು ಜನ ಇಂಜುರಿ ಆದರು. ಸೊ ಬ್ಲಾಸ್ಟ್ ಅಂದ ತಕ್ಷಣ ಬರೀ ಸಿಲಿಂಡರ್ ಬ್ಲಾಸ್ಟ್ ಆಕೈತೆ ಅಂತ ಅಲ್ಲ, ಆ ಗ್ಯಾಸ್ ಏನು ಹೋಗಿರ್ತೈತಲ್ಲ ಅದು ಅದ್ರದ್ದು ಒಂದು ಕ್ಯಾರೆಕ್ಟರ್. ಅದು LPGದು ಕ್ಯಾರೆಕ್ಟರ್ ಏನಂತಂದ್ರೆ, ಅದು ಲೀಕೇಜ್ ಆದಾಗ ಗಾಳಿಗಿಂತ ಹೆವಿ ಆಗಿರೋದ್ರಿಂದ ಕೆಳಗಡೆ ಸೆಟಲ್ ಆಗ್ತದೆ, ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟು, ಯಾವ ಕಡೆ ವಿಂಡ್ ಡೈರೆಕ್ಷನ್ ಇರ್ತದೆ ಆ ಕಡೆ ಅದು ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗ್ತದ. ಮೂರನೇದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ, ಅದಕ್ಕೆ ಎಲ್ಲಾದರೂ ಒಂದು ಇಗ್ನಿಷನ್ ಸೋರ್ಸ್ ಮತ್ತೆ ಒಂದು ಸ್ಪಾರ್ಕ್ ಸಿಕ್ಕರು ಕೂಡ ಅಲ್ಲಿಂದ ವಾಪಸ್ ಫ್ಲಾಶ್ ಬ್ಯಾಕ್ ಆಗಿಬಿಡ್ತದ್ರು. ಅಂದ್ರೆ ಎಷ್ಟು ಗ್ಯಾಸ್ ಆಚೆ ಹೋಗಿರ್ತದಲ್ಲ ಅದು ಒಂದೇ ಕ್ಷಣಕ್ಕೆ ಎಕ್ಸ್ಪ್ಲೋರ್ಡ್ ಆಗಿಬಿಡ್ತದ್ರು. ಸೊ ಇಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗ್ಬೇಕಂತೂ ಏನೂ ಇಲ್ಲ, ಗ್ಯಾಸ್ ಬ್ಲಾಸ್ಟ್ ಆದರೂ ಕೂಡ ಅಷ್ಟು ದೊಡ್ಡ ಅನಾಹುತ ಕ್ರಿಯೇಟ್ ಮಾಡ್ತೈತಿ. ನಾವು ಮನೆಯಲ್ಲಿ ನಾವು ನೋಡ್ಬೋದು, ಗ್ಯಾಸ್ನ ಆನ್ ಮಾಡ್ತೀವಿ, ಲೈಟರ್ ತಕ್ಷಣಕ್ಕೆ ಆನ್ ಆಗಂಗಿಲ್ಲ, ಟಕ್ ಟಕ್ ಟಕ್ ಟಕ್ ಒಂದು ಮೂರು ಸಲ ನಾಲ್ಕು ಸಲ ಆಗ್ತದೆ. ನಾಲ್ಕನೇ ಸಲ ಲೈಟರ್ ಸ್ಪಾರ್ಕ್ ಸಿಕ್ಕಾಗ ಭಗ್ ಅಂತ ಸೌಂಡ್ ಬರ್ತದೆ. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್, ಒಂದು ಸೆಕೆಂಡು, ಒಂದೂವರೆ ಸೆಕೆಂಡು ಅಷ್ಟೇ, ಅಷ್ಟು ಸೌಂಡ್ ಬರ್ತದೆ. ಇನ್ನು ಓವರ್ ನೈಟ್ ಮನೆಯಲ್ಲಿ ಏನಾದರೂ ಲೀಕೇಜ್ ಆಗಿತ್ತಂದ್ರೆ ಏನಾಗ್ತೈತೆ ಪರಿಸ್ಥಿತಿ ಅನ್ನೋಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಆಗ್ತಂಗೆ ಹಾಳದೇನೆ. ಸೊ ಅದಕ್ಕೆ ಇದು ಭಾಳ ಇಂಪಾರ್ಟೆಂಟು, ಎಲ್ ಪಿ ಜಿ ರೆಗ್ಯುಲೇಟರ್ನ ಪ್ರತಿ ದಿನ ಮಲಗೋಕ್ಕಿಂತ ಮುಂಚೆ ಆಫ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಸೊ ಇದೊಂದು ದಯಮಾಡಿ ಎಲ್ಲರೂ, ಇಟ್ ಈಸ್ ಅನ್ ಹಂಬಲ್ ರಿಕ್ವೆಸ್ಟ್ ಫ್ರಮ್ ಮೈ ಸೈಡ್. ಯಾಕೆ ಅಂತಂದರೆ ಒಂದು ಲೈಫ್ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಈ ಅವಕಾಶನ ನಾನು ಯುಟಿಲೈಸ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಾನು ಎಲ್ಲ ಕಡೆನೂ ಹೋಗಿ ಇದು ಮಾಡೋಕ್ಕಾಗಂಗಿಲ್ಲ. ಸೊ ಥ್ರೂ ದಿಸ್ 90.4 FM ಚಾನೆಲಿಂದ ಸುಮಾರು ಜನಕ್ಕೆ ನಾಲೆಜ್ ಹೋಗ್ತದೆ. ಪ್ಲಸ್ ನೀವು ಅಷ್ಟೇ ತಿಳ್ಕೊಳ್ಳೋದಲ್ಲ, ನಿಮ್ಮ ರಿಲೇಷನ್ಸ್ಗಳಿಗೆ, ಅಕ್ಕಪಕ್ಕ ಮನೆಯವರಿಗೆ ಕೂಡ ಇದನ್ನು ಸ್ವಲ್ಪ ಇನ್ಫಾರ್ಮ್ ಮಾಡಿರಂತ ಈ ಥ್ರೂ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ.
2: ನೀವು ಕೊಡೋ ಇಷ್ಟು, ನೀವು ಕೊಟ್ಟಿದ್ದೀರಾ ಇಷ್ಟು ವಿವರವಾದ ಮಾಹಿತಿ, ಆ ಮಾಹಿತಿಯಲ್ಲಿ ಒಂದು ಕಳಕಳಿ ಇದೆ, ಇತರ ಪ್ರತಿ ಜನರು ಜಾಗೃತರಾಗ್ಲಿ ಅಂತ ನೀವು ಅದನ್ನು ಹೇಳ್ಬಿಟ್ರಿ ಖಂಡಿತ. ಸೊ ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಅತಿಥಿಯಾಗಿ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಗಳು ಶ್ರೀ ಶಶಿಧರ್ ನಿಲ್ಗಾರ್ ಅವರು ವಿವರವಾಗಿ ಮಾಹಿತಿಯನ್ನ ಕೊಟ್ಟರು ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯ ಬಗ್ಗೆ. ಸ್ನೇಹಿತರೆ, ಅವರಿಗೆ ಧನ್ಯವಾದ ತಿಳಿಸೋಣ ಸರ್, ನಿಮ್ಮ ಬಹುಮೂಲ್ಯ ಸಮಯ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ, ಥ್ಯಾಂಕ್ ಯು.
2: ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ನಮಸ್ಕಾರ.

ಎಂದೂ ಕೇಳಿ ಮರೆತಂತಹ, ಮರೆತರೂ ಮರೆಯಲಾಗದಂತಹ ಮಧುರ ಗೀತೆಗಳ ಪ್ರವಾಸ ನಿಮ್ಮ ವೇಣುಧ್ವನಿಯಲ್ಲಿ. ಇದು 90.4 FM KLE ಕನಸು. ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮೊದಲ ಗೀತೆ ಗೌರಿ ಚಿತ್ರದ್ದು. ಈ ಹಾಡಿಗೆ ಧ್ವನಿಯಾಗಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರು. ಇವಳು ಯಾರು ಬಲ್ಲೆಯೇನು, ಇವಳ ಹೆಸರ ಹೇಳಲೇನು?

ಈ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಭಾಗ್ಯವಂತರು ಚಿತ್ರದ್ದು. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು.

ಕೆಎಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಜಿ ಉದಯಶಂಕರ್ ಅವರ ಸಾಹಿತ್ಯವಿರುವ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದ, ಎಸ್ ಜಾನಕಿ ಮತ್ತು ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಎರಡು ಕನಸು ಚಿತ್ರದ ತಮ್ ನಮ್ ತಮ್ ನಮ್ ಮನಸ್ಸು ಮಿಡಿಯುತ್ತಿದೆ

ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ 1963 ಬಿಡುಗಡೆಯಾದ ಪಿಬಿ ಶ್ರೀನಿವಾಸ್ ಪಿ ಸುಶೀಲ ಅವರ ಧ್ವನಿಯಲ್ಲಿ ವಿಜಯ್ ಭಾಸ್ಕರ್ ಸಂಗೀತ ನಿರ್ದೇಶನದ ಮನಮೆಚ್ಚಿದ ಮಡದಿ ಚಿತ್ರದಿಂದ ತುಟಿಯ ಮೇಲೆ ತುಂಟ ಕಿರುನಗೆ ಕೆನ್ನೆ ತುಂಬ ಕೆಂಟಸಂಪಿಗೆ

ವಿಬಂಧ ಒಲವಿ ನಂದ ಈಸ ವಿಬಂಧ ಬಿಡಿಸಲಾರದಂಥ ಒಗಟು ಪ್ರೇಮದ ನಂಟು ತುಂಬಿ ಬಂದ ಒಲವಿ

90.4 FM KLE ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ 1971 ತೆರೆಕಂಡಂತಹ ಶರಪಂಜರ ಚಿತ್ರದ ಗೀತೆಯಿದು. ವಿಜಯ್ ಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿರುವ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: 90.4 ತರಂಗಾಂತರಗಳಲ್ಲಿ ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನ ಕೇಳಿ. ವಿಜಯ್ ನರಸಿಂ ಅವರ ಸಾಹಿತ್ಯವಿರುವ ವಿಷ್ಣುವರ್ಧನ್, ಆರತಿ ಅಂಬರೀಶ್, ಎಸ್ ಅಶ್ವಥ್, ಲೀಲಾವತಿ ಮುಂತಾದವರ ಅಭಿನಯಿಸಿರುವಂತಹ 1972 ತೆರೆ ಕಂಡಂತಹ ನಾಗರಹಾವು ಚಿತ್ರದ ಗೀತೆಯನ್ನ, ಈ ಗೀತೆಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ವಿಜಯ್ ಭಾಸ್ಕರ್ ಅವರು. ಭಾರೆ ಭಾರೆ ಚಂದದ ಚಲುವಿನ ತಾರೆ, ಭಾರೆ ಭಾರೆ ಒಲವಿನ ಚಲುವಿನ ಧಾರೆ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.